ಆಕಾಶವಾಣಿ ಕಾರವಾರ, ಈಗ ಸಮಯ 5:58:34. ಇಂದು ಶುಕ್ರವಾರ, ಜುಲೈ ತಿಂಗಳ 24ನೇ ತಾರೀಕು 2026 ಇಸ್ವಿ. ಬೆಳಗಿನ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. 102.3 ಮೆಗಾಹರ್ಟ್ಸ್ಗಳಲ್ಲಿ ಕೇಳುಗರಿಗೆ ನಾನು ದೀಪಾ ಪೇಡ್ನೇಕರ್ ಹೇಳುವ ನಮಸ್ಕಾರ, ಹಾಗೂ ನಿಲಯದ ಬೆಳಗಿನ ಪ್ರಸಾರದ ಕಾರ್ಯಕ್ರಮ ಆಲಿಸಲು ಪ್ರೀತಿಯ ಸ್ವಾಗತ.

ಆಕಾಶವಾಣಿ ಕಾರವಾರ 102.3 ಮೆಗಾಹರ್ಟ್ಸ್ಗಳಲ್ಲಿ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರ. ಆರು ಗಂಟೆ ಹತ್ತು ನಿಮಿಷಕ್ಕೆ ಕರುನಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. ಆರು ಗಂಟೆ ಹದಿನೈದು ನಿಮಿಷಕ್ಕೆ ಭಕ್ತಿಗೀತೆಗಳು. ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಂತನ. ವಿಶ್ವೇಶ್ವರ ಗಾಯತ್ರಿ ಅವರಿಂದ ಈ ಕಾರ್ಯಕ್ರಮ ಆಕಾಶವಾಣಿ.

ಬೆಂಗಳೂರು ಕೇಂದ್ರದ ಕೊಡುಗೆ. 6:35ಕ್ಕೆ ರೈತರಿಗೆ ಸಲಹೆ, 6:40ಕ್ಕೆ ಗಾನಸುದಿ, 7:15ಕ್ಕೆ ಭಾವಗೀತೆಗಳು, 7:45ಕ್ಕೆ ಚಿತ್ರಗೀತೆಗಳು. ಎಂಟು ಗಂಟೆ 30ಕ್ಕೆ ಮಂಜುಳ ಗಾನದಲ್ಲಿ ಹಳೆಯ ಕನ್ನಡ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದಾರ್, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ಭಾವಗೀತೆಗಳು, 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. ಒಂಬತ್ತು ಗಂಟೆ 30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02ಕ್ಕೆ ವಿದ್ಭಾರತಿ ಬೆಂಗಳೂರು ಕಾರ್ಯಕ್ರಮ. ಹನ್ನೆರಡು ಗಂಟೆ 5ಕ್ಕೆ ವನಿತಾ ವಿಹಾರದಲ್ಲಿ ಹಾಸನದ ಶ್ರೀಲಕ್ಷ್ಮಿ ವೆಂಕಟೇಶ್ವರ ಭಜನಾ ಮಂಡಳಿಯ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ವಹಣೆ ಸುಜಾತ ಎಫ್ ತಳವಾರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನವಜಾತ ಶಿಶುಗಳಲ್ಲಿ ಕಂಡುಬರುವ ವಕ್ರಪಾದ ಸಮಸ್ಯೆ ಕುರಿತು ಬೆಂಗಳೂರಿನ ಮಕ್ಕಳ ಕಾಲು ಮತ್ತು ಮೂಳೆ ತಜ್ಞರಾದ ಡಾ ಗಿರೀಶ್ ಕುಮಾರ್ ಎಎಂ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ.

ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ದ್ಯಾಮಲಾಂಬಿಕಾ ಎಂಎನ್. ಈ ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿ ಪಥ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಒಂದು ಗಂಟೆ 30 ನಿಮಿಷಕ್ಕೆ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಗಾಂಧಿ ಸ್ಮೃತಿ. 3:00 to 5:00 ಮುಂಬೈ ಭಾರತಿ ಕೇಂದ್ರದ ಸಹಪ್ರಸಾರದ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. ಐದು ಗಂಟೆಗೆ ನಮ್ಮ ನಿಲಯದಿಂದ ಗೀತೆಗೊಂದು ಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತಾರೆ ಸಂಧ್ಯಾ ಮಂಗೇಶ್ಕರ್ ಮತ್ತು ಗಾಯತ್ರಿ ಹರಿಕಂದ್ರ. 5:45 ಪ್ರಾಯೋಜಿತ ಕಾರ್ಯಕ್ರಮ ಮನೋಚಿಂತನ. ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. 6:30 ಅವಲೋಕನ. 6:50 ಹಲೋ ಕೃಷಿ ರಂಗ. ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. 7:45 ಆಧ್ಯಾತ್ಮ ಕುರಿತು ಮಾತನಾಡುತ್ತಾರೆ ಸಿರ್ಸಿಯ ಮಂಜುನಾಥ್ ಸುಬ್ರಾಯ್ ಹೆಗಡೆ. 8:00 ಹಿಂದಿ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಕರೆಂಟ್ ಅಫೈರ್ಸ್. ಆತ್ಮೀಯರ ಎಲ್ಲಾ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ಆಕಾಶವಾಣಿ ಕಾರವಾರ ನಿಲಯದಿಂದ. ಆಕಾಶವಾಣಿ ಕಾರವಾರ. ಈಗ ಸಮಯ 6:05 ಆಗುತ್ತಲಿದೆ. ಇನ್ನು ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗಿ.
1: ಮೂಲ್ಚಂದ್ ಅನ್ನೋನು ಒಬ್ಬ ವ್ಯಾಪಾರಿ, ಅವನು ಕಬೀರರ ಕಡೆ ಹೋದ. ಸ್ವಾಮಿ, ನನ್ನ ಮನಸ್ಸಿಗೆ ಶಾಂತಿನೇ ಇಲ್ದಂಗಾಗಿದೆ, ಶಾಂತಿ ದೊರಿಬೇಕಾದ್ರೆ ಸನ್ಯಾಸವೂ ಆಗ್ಬೇಕಾ, ಸನ್ಯಾಸ ಬಿಟ್ಟರೆ ಬೇರೆ ಹಾದಿ ಇಲ್ವಾ ಅಂತ ಕೇಳಿದ. ಕಬೀರ್ ಹೇಳ್ದ, ಇಲ್ಲಪ್ಪ, ನೀನು ಸನ್ಯಾಸ

ತಗೋಬೇಕು ಅಂತ ಏನಿಲ್ಲ, ನೀನು ಮನೆಯನ್ನೇ ನಂದನವನವಾಗಿ ಮಾಡ್ಕೋಬಹುದಲ್ಲೋ. ಆದ್ರೆ ಸಾಧ್ಯ ಆಗೋದು ಯಾವಾಗ ಗೊತ್ತಾ? ನಿನಗೆ ಅನುರೂಪಳಾದಂಥ, ನಿನ್ನ ಮಾತಿಗೆ ಹೊಂದಿಕೊಂಡಿರುವಂತ ಹೆಂಡತಿ ಇದ್ರೆ ಮಾತ್ರ ಸಾಧ್ಯ ಅಂದ್ರು ಕಬೀರ್. ಮೂಲ್ಚಂದನ ಹಣೆ ಮೇಲೆಲ್ಲ ನೀರಿಗೆ ಮೂಡ್ಬಿಡ್ತು. ಯಾಕೋ ಮೂಲ್ಚಂದ, ಸಂಶಯ ಬಂತ ನಿನಗೆ, ನಂಬಿಕೆ ಬರಲಿಲ್ವಾ? ತೋರಿಸ್ತೀನಿ ಬಾ. ಮನೆ ಕರ್ಕೊಂಡು ಹೋದ್ರು ಕಬೀರ್. ನೇಕಾರ ತಾನೆ ಕಬೀರ್, ಅವ್ರ ಹೆಂಡತಿ ಬಟ್ಟೆ ನೇಯ್ತಾ ಕೂತ್ಕೊಂಡಿದ್ರು. ಕಬೀರ್ ಕರೆದ್ರು, ಇಲ್ಲಿ ಬಾ ಇಲ್ಲಿ ಅಂತ ಕರೆದ್ರು. ಆಕೆ ಬಂದ್ಲು. ಒಂದ್ ಹಿಡಿ ಮಣ್ಣು ತಗೊಂಡ್ ಬಾ ಹೊರಗಡೆ ಹೋಗಿ ಅಂದ್ರು. ಆಕೆ ಏನೂ ಕೇಳಲಿಲ್ಲ, ಮಾತು ಆಡ್ಲಿಲ್ಲ. ಹೋಗಿ ಒಂದಿಷ್ಟು ಮಣ್ಣು ತಂದ್ಕೊಟ್ಲು. ನಂತರ ಒಂದಿಷ್ಟು ತುಪ್ಪ ತಗೊಂಡ್ ಬಾ ಅಂದ್ರು. ಆಕೆ ತುಪ್ಪನು ತಂದ್ಲು. ಆಮೇಲೆ ಆಕೆ ಹೇಳಿದ್ರಂತೆ, ಅಮ್ಮ ಇಲ್ಲಿಡು ಈ ಮಣ್ಣದೇ ಅಲ್ಲ, ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ

0: ಒಂದ್ ಹಿಡಿ ಮಣ್ಣು ತಗೊಂಡ್ ಬಾ ಹೊರಗಡೆ ಹೋಗಿ ಅಂದ್ರು. ಆಕೆ ಏನೂ ಕೇಳಲಿಲ್ಲ, ಮಾತು ಆಡ್ಲಿಲ್ಲ. ಹೋಗಿ ಒಂದಿಷ್ಟು ಮಣ್ಣು ತಂದು ಕೊಟ್ಲು. ನಂತರ ಒಂದಿಷ್ಟು ತುಪ್ಪ ತಗೊಂಡ್ ಬಾ ಅಂದ್ರು. ಆಕೆ ತುಪ್ಪನ್ನು ತಂದ್. ಆಮೇಲೆ ಆಕೆ ಹೇಳಿದ್ರಂತೆ, ಅಮ್ಮ ಇಲ್ಲುಡು, ಈ ಮಣ್ಣದೆಲ್ಲ ತುಪ್ಪದಲ್ಲಿ ಕೆಲಸಿ ಚೆನ್ನಾಗಿ ನಾದು, ಮುದ್ದೆ ಮಾಡು ಅಂದ್ರು. ಆಕೆ ಅದು ಮಾಡಿದ್ಲು. ಯಾಕೆಂದ್ ಕೇಳಲೇ ಇಲ್ಲ. ಆ ನಾದಿದ ಮುದ್ದೆ, ಮಣ್ಣು ಮುದ್ದೆ ಆಯ್ತಲ್ಲ, ಹೆಂಡತಿ ಹೇಳಿದ್ರು, ಇಲ್ಲುಡು ಒಂದ್ ಬಾಣ್ಲೆಯಲ್ಲಿ ಎಣ್ಣೆ ಹಾಕು, ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸು, ಕಾಯಿಸಿ ಈ ಮಣ್ಣಿನ ಮುದ್ದೆ ಇದಾವಲ್ಲ ಅದನ್ನ ಕರಿ, ಕರೆದು ಬಿಡು ಅಂತ. ಆಕೆ ಕರೆದ್ಲು, ತಟ್ಟೆಯಲ್ಲಿ ಹಾಕಿದ್ಲು. ಇನ್ನಿ ಹೋಗಪ್ಪ ಹೆಂಡತಿ ಹೋದ್ರು. ಒಂದ್ ಪ್ರಶ್ನೆ ಕೇಳಲಿಲ್ಲ, ಆಕೆ ಹೋಗ್ಬಿಟ್ರು. ಮೂಲ್ಚಂದ ಇದನ್ನೆಲ್ಲ ಬಾಯಿ ತಕ್ಕೊಂಡು ನೋಡ್ತಾನೆ ಇದ್ದ. ಕವಿಯರನ್ನ ಕೇಳಿದಂತೆ, ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡೋ ವಿಧಿ ಹೇಗೆ ಅಂತ, ನೀನು ಮನೆಯಲ್ಲಿ ಮಾಡು, ಅರ್ಥ ಆಗ್ತದೆ ಅಂದ್ರು ಕವಿರು. ಇದ್ರಲ್ಲಿ ಏನ್ ವಿಶೇಷ, ಇದೇ ಮಣ್ಣಿನ ಮುದ್ದೆ ಮಾಡಿ ಎಣ್ಣೆಯಲ್ಲಿ ಕರೆಯೋದೇನು ದೊಡ್ಡದು, ನಾನು ಮಾಡ್ತೀನಿ ಅಂತ ಮೂಲ್ಚಂದ ಕುಡ್ಕೊಂಡು ಮನೆಗೆ ಬಂದ. ಮನೆಗೆ ಬಂದಾಗ ಹೆಂಡತಿ ತನ್ನ ಸ್ನೇಹಿತೆಯರ ಜೊತೆಗೆ ಹಾಡು ಹಾಡ್ಕೊಂಡು ಕೂತಿದ್ಲು. ಮೂಲ್ಚಂದ ತೋರ್ಸ್ಬೇಕಲ್ಲ ತಂದು, ಬಂದ್ ಹೇಳ್ದ, ಏ ಬಾಯಿಲಿ, ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ, ಒಂದ್ ಕೆಲಸ ಮಾಡು, ಬೇಗ ಹೊರಗಡೆ ಹೋಗಿ ಒಂದ್ ಹಿಡಿ ಮಣ್ಣು ತಗೊಂಡ್ ಬಾ ಅಂದ. ಆಕೆ ನೀ ಬೇಡ, ಈಗ ನನ್ನ ಸ್ನೇಹಿತರಿದ್ದಾರೆ, ಹೋದ್ನ ನೋಡೋಣಂತೆ ಅಂತ ಹೊರಟೆ ಬಿಟ್ಲಾಕೆ. ನಿಂತ್ಕೊಳ್ಳೇ ಇಲ್ಲ, ಇವನು ಕೋಪ ಬಂತು, ಕಿರ್ಚಿಕೊಂಡ, ಏಯ್ ಬಾಯಿಲಿ, ಹೇಳಿದ್ ಕೇಳಿಸಲ್ಲ ನಿನಗೆ ಅಂತ ಕೂಗಿದ. ಆಕೆ ಮುಖ ಗಂಟಿಕೊಂಡು ಬಂದು ದರ ದರ ದರ ಹೊರಗಡೆ ಹೋಗಿ ಒಂದ್ ಮುಷ್ಟಿ ಹಿಡಿ ಮಣ್ಣು ತಂದು ಇವನ್ ಮುಂದೆ ಸುರಿದ್ಲು. ತಗೋ ಅಂತ ಇವನ್ ಹೇಳ್ದ, ಒಂದ್ ಮೇಳೆ ತುಪ್ಪ ತಗೊಂಡ್ ಬಾ ಅಂದ. ಯಾಕೆ ಅಂತ ಕೇಳಿದ್ಲಕ್ಕೆ. ಪ್ರಶ್ನೆ ಮಾಡ್ಬೇಡ, ಬಾಯಿ ಮುಚ್ಕೊಂಡು ಹೇಳದಷ್ಟು ಮಾಡು ಅಂದ. ಆಕೆ ಗೊಣಕೊಂಡು ಹೋಗಿ ಒಂದ್ ತುಪ್ಪದ ಮೇಳೆ ತಂದು ಇವನ್ ಮುಂದೆ ಕುಕ್ಕಿದ್ಲು. ಕೂಡು ಹೋಗ್ಬೇಡ, ಕೈ ಹಿಡಿದು ಕೂಡಿಸದ ಆಕೆನ, ಕುಡಿಲಿ, ಈಗ ಈ ಮಣ್ಣನ್ನ ತುಪ್ಪದಲ್ಲಿ ಕಲಸಿ ಒಂದ್ ಬಾಣ್ಲಿಯಲ್ಲಿ ಎಣ್ಣೆ ಹಾಕಿ ಕಾಯಿಸಿ ಎಣ್ಣೆಯಲ್ಲಿ ಕರೆದ್ ಬಿಡಿ ಇವನ ಉಂಡೆ ಮಾಡಿ ಅಂದ. ಆಕೆ ಕಣ್ಣು ಕೆಂಪಾಗ್ಬಿಡ್ತು. ಏ ಹುಚ್ಚಿರ್ದಿದೆ ನಿನಗೆ, ನಿನ್ ಗುರು ಒಬ್ಬ ಮೂರ್ಖ, ನೀ ಮಹಾಮೂರ್ಖ, ಈಗೆಲ್ಲ ತುಪ್ಪ ಮಣ್ಣಲ್ಲಿ ಹಾಕಿ ಕರೆಸೋದಾದನ, ಮಕ್ಕಳಿಗೆ ಅಂತಿಟ್ಟು ತುಪ್ಪ ಮಣ್ಣಲ್ಲಿ ಹಾಕ್ತೀಯನೋ ನೀನು ಅಂತ ಜೋರಾಗಿ ಕೂಗಾಡಿದ್ದು. ಇವನು ಕೂಗಾಡಿದ, ಕೋಪ ಹೆಚ್ಚಾಗಿ ಮೂಲ್ಚಂದ ಹೆಂಡತಿಯನ್ನು ಹೊಡೆದಾಕಿದ. ಮನೆ ಇದ್ದವರ್ಲೆ ಹೆಂಗಸರೆಲ್ಲ ಓಡೋಗ್ಬಿಟ್ರು. ಇವನು ಸ್ವರ್ಗ ಮಾಡಬೇಕು ಅಂತ ಹೋದಂತ ಮನೆ ನರಕಾಗಿ ಹೋಯ್ತು. ಕಬೀರ್ ಮನೆಗೆ ಬಂದ ಮತ್ತೆ ಇವನು ಹಿಂಗಾಯ್ತು ಅಂತ ಹೇಳ್ದ. ಶಿಷ್ಯನಿಗೆ ಹೇಳಿದ್ರು, ಸಮಾಧಾನ ಹೇಳಿದ್ರು, ನೋಡಪ್ಪ ಹೆಂಡತಿ ವಿಧೇಯ ಆಗೋದು ಆಜ್ಞೆಯಿಂದ ಅಲ್ಲ. ನಿನ್ ಹೆಂಡತಿ ವಿಧೇಯಳಾಗಿಲ್ಲ ಅಂತ ನಿನ್ ಕೋಪ ಬಂತಲ್ಲ, ಹೆಂಡತಿ ವಿಧೇಯಳಾಗಿ ನಡ್ಕೊಳ್ಳೋದು ಎದರಿಂದ ಗೊತ್ತಾ? ಪತಿಯ ನಡತೆಯಿಂದ, ಅವನ ಪ್ರೀತಿಯಿಂದ, ಅವನ ಸಹನೆಯಿಂದ, ತಿಳುವಳಿಕೆಯಿಂದ. ಅದರಿಂದ ಅವಳು ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕಪ್ಪ, ಅಧಿಕಾರದಿಂದ ಅಲ್ಲ. ನಿನ್ನ ನಡವಳಿಕೆಯಿಂದ ಆಕೆಗೆ ಎಂಥ ನಂಬಿಕೆ ಬರಬೇಕು ಅಂದ್ರೆ, ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆಗೆ ವಿಶ್ವಾಸ ಬರುತ್ತೆ. ನೀನು ಕಾರಣ ಇಲ್ಲದೆ ಏನು ಹೇಳಲ್ಲ ಅಂತ ಖಾತ್ರಿ ಆಗಿಬಿಡುತ್ತೆ. ಯಾಕಂದ್ರೆ ನಿನ್ನ ನಡವಳಿಕೆ ಆಗಿದೆ, ನಿನ್ನ ಪ್ರೀತಿ ಆಗಿದೆ, ಸಹನೆ ಆಗಿದೆ, ತಾಳ್ಮೆ ಇದೆ. ಹಾಗಾದಾಗ ಆಕೆ ನೀ ಏನು ಹೇಳಿದ್ರು ಕೂಡ ಯಾವುದೂ ಒತ್ತಡ ಇಲ್ಲದೆ ನಿನ್ನ ಮಾತನ್ನು ಕೇಳ್ತಾಳೆ. ಎಲ್ಲಿ ಗಂಡ ಹೆಂಡತಿಯರಿಬ್ರು ಪರಸ್ಪರ ಯಾವ ಪ್ರಶ್ನೆಯನ್ನು ಕೇಳದೆ ಒಪ್ಪಿಕೊಳ್ಳುವಷ್ಟು ಪ್ರೀತಿ ಇದ್ದಾಗ ಆ ಮನೆ ಸ್ವರ್ಗ ಆಗುತ್ತೆ. ಚಂದದ ಮಾತಲ್ವಾ? ಎಲ್ಲ ಗಂಡಂದ್ರು ಹೆಂಡದ್ರು ತಮ್ಮ ವಿಧೇಯರಾಗಿರ್ಬೇಕು ಅಂತ ಅಪೇಕ್ಷೆ ಮಾಡ್ತಾರೆ. ಆದ್ರೆ ಅವ್ರು ಆಗಬೇಕಾದ್ರೆ ತಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡಲ್ಲ. ಇಬ್ರು ಚಿಂತೆ ಮಾಡಿ ಒಬ್ಬರೊಬ್ಬರ ಅರ್ಥ ಮಾಡಿಕೊಂಡು ಇನ್ನೊಬ್ಬರಲ್ಲಿ ಬರೀ ದೋಷಗಳನ್ನೇ ಕಂಡು ಹಿಡ್ಕೊಳ್ಳೋ ಬದಲು ಅವರಿರೋ ಒಳ್ಳೇದನ್ನ ಎತ್ತಿ ಆಡಿ ಸಂತೋಷವಾಗಿದ್ರೆ ಅದೇ ಮನೆ ಸ್ವರ್ಗ ಆಗುತ್ತಲ್ವಾ? ಅದೇ ಕಬೀರ್ ನಮ್ ಕಲಿಸಿದಂತ ಪಾಠ, ಮನೆಯನ್ನ ಸ್ವರ್ಗ ಮಾಡ್ಕೊಳ್ಳೋದು ಹೇಗೆ ಅಂತ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಈರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು.
1: ಪ್ರಸ್ತುತಿ ಮಂಜುಳಾ ಪುರಾಣಿಕ.

ಆಕಾಶವಾಣಿ ಕಾರವಾರ ಭಕ್ತಿಗೀತೆಗಳು ವೃಂದಗಾನದಲ್ಲಿ ಕೇಳಿ ಪುರಂದರದಾಸರ ರಚನೆ.

0: ಮೈಸೂರ್ ಸ್ಯಾಂಡಲ್
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 15-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ವೃಂದಗಾನದಲ್ಲಿ ಕೇಳಿ ಘನಮಠ ಶಿವಯೋಗಿಯವರ ಕೃತಿ ಶಿವನ ಭಜಿಸಿ.

0: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ.
1: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
0: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSB.Karnataka.GOV.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ವೃಂದಗಾನದಲ್ಲಿ ಕೇಳಿ ಪುರಂದರದಾಸರ ರಚನೆ ಚಂದ್ರಚೂಡ ಶಿವಶಂಕರ.

0: ಭಕ್ತಿಗೀತೆಗಳನ್ನ ಕೇಳಿದಿರಿ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ?
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಆಕಾಶವಾಣಿ ಚಿಂತನ ವಿಶ್ವೇಶ್ವರ ಗಾಯತ್ರಿ ಅವರಿಂದ.
1: ಬದುಕು ಎನ್ನುವುದು ಒಂದು ಸುಂದರ ಪ್ರಯಾಣ. ಆದರೆ ಈ ಪ್ರಯಾಣದಲ್ಲಿ ನಾವು ಎಷ್ಟೋ ಬಾರಿ ಸಣ್ಣ ಪುಟ್ಟ ಕಲ್ಲುಗಳಿಗೆ ಎಡವಿ ಇಡೀ ದಾರಿಯೇ ಸರಿಯಿಲ್ಲ ಎಂದು ಒಣಗುತ್ತಿರುತ್ತೇವೆ. ಇಂದು ನಾವು ನಮ್ಮ ಆಲೋಚನೆಗಳು ಹೇಗೆ ನಮ್ಮ ಬದುಕನ್ನು ರೂಪಿಸುತ್ತವೆ ಎಂಬ ಬಗ್ಗೆ ತುಸು ವಿವರವಾಗಿ ನೋಡೋಣ. ನಮ್ಮ ಮನಸ್ಸು ಒಂದು ಕನ್ನಡಿ ಇದ್ದಂತೆ. ನಾವು ಏನನ್ನು ಬಿತ್ತುತ್ತೇವೆಯೋ ಅದನ್ನೇ ಬೆಳೆಯುತ್ತೇವೆ. ನನ್ನಿಂದ ಇದು ಸಾಧ್ಯವಿಲ್ಲ ಎಂದು ನಾವು ಅಂದುಕೊಂಡರೆ ನಮ್ಮ ಮೆದುಳು ಸೋಲಲು ಸಾವಿರ ಕಾರಣಗಳನ್ನು ಹುಡುಕಿಕೊಡುತ್ತದೆ. ಅದೇ ನಾನು ಇದನ್ನು ಪ್ರಯತ್ನಿಸುತ್ತೇನೆ ಎಂದು ನಿರ್ಧರಿಸಿದರೆ ಗೆಲ್ಲುವ ದಾರಿಗಳು ತಾವಾಗಿಯೇ ಗೋಚರಿಸುತ್ತವೆ. ಗೆಲುವು ಸಿಗುವುದು ಸಾಮರ್ಥ್ಯದಿಂದ ಮಾತ್ರವಲ್ಲ, ಅಚಲವಾದ ವಿಶ್ವಾಸದಿಂದ. ಒಂದು ಸಣ್ಣ ಕಥೆ ನೆನಪಾಗುತ್ತಿದೆ. ಒಬ್ಬ ವ್ಯಕ್ತಿ ದಾರಿಯಲ್ಲಿ ಹೋಗುವಾಗ ಕಾಲಿಗೆ ಕಲ್ಲು ತಗಲಿ ಬಿದ್ದನಂತೆ. ಆತ ದೇವರಿಗೆ ಬಯ್ಯ ತೊಡಗಿದ. ದೇವರೇ, ನನಗೇಕೆ ಇಷ್ಟು ಕಷ್ಟ ಕೊಡುತ್ತೀಯೇ ಎಂದು. ಆದರೆ ಸ್ವಲ್ಪ ದೂರ ಹೋದ ಮೇಲೆ ಅವನಿಗೆ ತಿಳಿಯಿತು, ಆ ಕಲ್ಲು ತಗೊಲಿದ ಕಾರಣಕ್ಕೆ ಆತ ನಿಂತಿದ್ದ. ಇಲ್ಲವಾದರೆ

0: ಮುಂದೆ ದೊಡ್ಡ ಗುಂಡಿಗೆ ಬೀಳುತ್ತಿದ್ದ. ಬದುಕಿನಲ್ಲಿ ನಮಗೆ ಎದುರಾಗುವ ಅಡೆತಡೆಗಳು ಕೆಲವೊಮ್ಮೆ ನಮ್ಮನ್ನು ದೊಡ್ಡ ಅಪಾಯದಿಂದ ರಕ್ಷಿಸಲು ಅಥವಾ ನಮಗೆ ಪಾಠ ಕಲಿಸಲು ಬಂದಿರುತ್ತವೆ. ಸಮಸ್ಯೆಗಳನ್ನು ತೊಂದರೆ ಎಂದು ನೋಡುವ ಬದಲು ಒಂದು ಅವಕಾಶ ಎಂದುಕೊಳ್ಳಬೇಕು. ನಮ್ಮಲ್ಲಿ ಹೆಚ್ಚಿನವರು ಕಳೆದು ಹೋದ ನಿನ್ನೆಯ ಬಗ್ಗೆ ಚಿಂತಿಸುತ್ತಾ ಅಥವಾ ಬರಲಿರುವ ನಾಳೆಯ ಬಗ್ಗೆ ಭಯಪಡುತ್ತಾ ಇಂದಿನ ಈ ಸುಂದರ ಕ್ಷಣವನ್ನು ಕಳೆದುಕೊಳ್ಳುತ್ತೇವೆ. ನೆನಪಿಡಿ, ನಿನ್ನೆ ಎಂಬುದು ರದ್ದಾದ ಚೆಕ್, ನಾಳೆ ಎಂಬುದು ಪ್ರಾಮಿಸರಿ ನೋಟ್, ಆದರೆ ಇಂದು ಎಂಬುದು ಮಾತ್ರ ಕೈಯಲ್ಲಿರುವ ನಗದು, ಹಾರ್ಡ್ ಕ್ಯಾಶ್. ಇದನ್ನು ಹೇಗೆ ಖರ್ಚು ಮಾಡುತ್ತೇವೆ ಎಂಬುದು ನಮ್ಮ ಕೈಯಲ್ಲಿದೆ. ಒಂದು ಪುಟ್ಟ ಸಲಹೆ, ದಿನಕ್ಕೆ ಕನಿಷ್ಠ 5 ನಿಮಿಷವಾದರೂ ನಮಗಾಗಿ ಸಮಯ ಮೀಸಲಿಡಬೇಕು. ಪ್ರಕೃತಿಯನ್ನು ಗಮನಿಸಬೇಕು, ಪಕ್ಷಿಗಳ ಚಿಲಿಪಿಲಿ ಆಲಿಸಬೇಕು, ಅಥವಾ ಒಂದು ಮಂದಹಾಸದೊಂದಿಗೆ ಅಪರಿಚಿತರನ್ನು ಸ್ವಾಗತಿಸಬೇಕು. ಈ ಸಣ್ಣ ಬದಲಾವಣೆ ನಮ್ಮ ಇಡೀ ದಿನದ ಉತ್ಸಾಹವನ್ನು ಹೆಚ್ಚಿಸುತ್ತದೆ. ಮನುಷ್ಯನು ತನ್ನ ಮನಸ್ಸಿನ ಮೇಲೆ ಹತೋಟಿ ಇರಿಸಿಕೊಂಡರೆ ಅವನಿಗೆ ಹೊಸ ದೃಷ್ಟಿ ಬರುತ್ತದೆ. ಅವನ ಜೀವನದಲ್ಲಿ ಏನೇ ಲಭಿಸಲಿ, ಅದರ ಮೂಲದ್ರವ್ಯ ಅವನ ಮನಸ್ಸಿನಲ್ಲಿಯೇ ಇರುತ್ತದೆ. ಪ್ರೀತಿ ಮಾಡುವುದನ್ನಾಗಲಿ ದ್ವೇಷ ಮಾಡುವುದನ್ನಾಗಲಿ ಮನುಷ್ಯನಿಗೆ ಅವನ ಮನಸ್ಸೇ ಕಲಿಸಿಕೊಡುತ್ತದೆ. ನಮ್ಮ ಗಮನವನ್ನು ನಿರ್ಮಾಣದ ಕಡೆಗೆ ಹರಿಸಬೇಕಲ್ಲದೆ ನಿರ್ನಾಮದ ಕಡೆಗೆ ಹರಿಸಬಾರದು. ಒಂದೇ ಒಂದು ಸಣ್ಣ ಬೀಜದಲ್ಲಿ 1000 ಅರಣ್ಯಗಳು ಎಂದು ಹೇಳುವ ಮಾತು ಸುಳ್ಳಲ್ಲ. ಲೆಕ್ಕವಿಡು ನೀ ಕಳೆದ ಸಂತಸದ ಸಂಗತಿಯ, ಮರೆತು ಬಿಡು ಕ್ಲೇಶಗಳ ಚುಚ್ಚು ಮುಳ್ಳುಗಳ. ಉರಿಬಿಸಿಲಿನಲ್ಲಿ ನಿಂತು ರವಿಯ ಶಪಿಸುವೆ ಏಕೆ, ತಣ್ಣಗಿರು ನೆರಳಿನಲ್ಲಿ ಮುದ್ದುರಾಮನ. ಈ ಮಾತು ಎಷ್ಟು ಆಕರ್ಷಕ ಅಲ್ಲವೇ. ಕೆಟ್ಟ ಅಭ್ಯಾಸಗಳು ಇರುವವನು ಬದಲಾಗಬಹುದು, ಆದರೆ ಕೆಟ್ಟ ಆಲೋಚನೆಗಳು ಇರುವವನು ಜೀವನದಲ್ಲಿ ಎಂದಿಗೂ ಬದಲಾಗಲಾರ. ಜೀವನದಲ್ಲಿ ಏನೆಲ್ಲ ಸಿಕ್ಕಿದೆಯೋ ಅದನ್ನು ಜೀರ್ಣಿಸಿಕೊಳ್ಳಲು ಕಲಿಯಬೇಕು. ಏಕೆಂದರೆ ಭೋಜನ ಜೀರ್ಣವಾಗದೇ ಇದ್ದರೆ ರೋಗಗಳು ಹೆಚ್ಚಾಗುತ್ತವೆ, ಪ್ರಶಂಸೆ ಜೀರ್ಣವಾಗದೇ ಇದ್ದರೆ ಅಹಂಕಾರ ಹೆಚ್ಚುತ್ತದೆ, ದುಃಖ ಜೀರ್ಣವಾಗದಿದ್ದರೆ ನಿರಾಸೆ ಹೆಚ್ಚುತ್ತದೆ, ನಿಂದನೆ ಜೀರ್ಣವಾಗದಿದ್ದರೆ ಶತ್ರುತ್ವ ಹೆಚ್ಚುತ್ತದೆ. ದೇಹ ದೌರ್ಬಲ್ಯವನ್ನು ನೋಡಿ ಔಷಧಿ ನೀಡಬೇಕು, ಜೀವ ದೌರ್ಬಲ್ಯವನ್ನು ನೋಡಿ ಉಪದೇಶ ಕೊಡಬೇಕು. ಕನಸಿಗೂ ನನಸಿಗೂ ಒಂದೇ ವ್ಯತ್ಯಾಸ, ಕನಸು ಕಾಣಲು ಶ್ರಮವಿಲ್ಲದ ನಿದ್ದೆ ಬೇಕು, ನನಸು ಮಾಡಲು ನಿದ್ದೆಯಿಲ್ಲದ ಶ್ರಮ ಬೇಕು. ತನ್ನ ಮನಸ್ಸಿಗೆ ಬಂದಂತೆ ಜೀವಿಸುವ ಜೀವನಕ್ಕೆ ಹೆಚ್ಚು ಮಹತ್ವ ಇರುವುದಿಲ್ಲ. ಚಿಂತಿಸಿದರೆ ಬದುಕು ದುರಂತವಾಗುತ್ತದೆ, ಚಿಂತನೆ ಮಾಡಿದರೆ ಅದೊಂದು ಆಟವಾಗುತ್ತದೆ. ಕಲಿಯಬೇಕೆಂಬ ಆಸಕ್ತಿ ಮನಸ್ಸಿನಲ್ಲಿ ತೀವ್ರವಾಗಿದ್ದರೆ ಲೋಕದಲ್ಲಿ ಕಣ್ಣಿಗೆ ಕಾಣುವುದೆಲ್ಲವೂ ಗುರುವಾಗುತ್ತದೆ. ಒಂದು ಮೊಟ್ಟೆಯನ್ನು ಹೊರಗಿನಿಂದ ಒಡೆದಾಗ ಒಂದು ಜೀವವು ನಾಶವಾಗುತ್ತದೆ, ಆದರೆ ಅದು ಒಳಗಿನಿಂದ ಒಡೆದಾಗ ಮರಿಯೊಂದು ಹೊರಬಂದು ಹೊಸ ಬದುಕು ಪ್ರಾರಂಭವಾಗುತ್ತದೆ. ಅಂತೆಯೇ ಮಹತ್ತರವಾದ ವಿಷಯಗಳು ಪ್ರಾರಂಭವಾಗುವುದು ಒಳಗಡೆಯಿಂದ. ಸಕಾರಾತ್ಮಕವಾಗಿರಲು ಸುಲಭವಾದ ದಾರಿ ಎಂದರೆ ಕೃತಜ್ಞತೆ. ನಮ್ಮ ಬಳಿ ಇಲ್ಲದಿರುವುದರ ಬಗ್ಗೆ ಪಟ್ಟಿ ಮಾಡುವ ಬದಲು ನಮ್ಮ ಬಳಿ ಇರುವುದಕ್ಕೆ ದೇವರಿಗೆ ಅಥವಾ ಪ್ರಕೃತಿಗೆ ಧನ್ಯವಾದ ಹೇಳಬೇಕು. ಆರೋಗ್ಯವಂತ ದೇಹ, ಹೊಟ್ಟೆಗೆ ಅನ್ನ, ತಲೆಯ ಮೇಲೆ ಸೂರು ಮತ್ತು ಪ್ರೀತಿಸುವ ಕುಟುಂಬ, ಇವಿಷ್ಟಿದ್ದರೆ ನಾವು ಈ ಜಗತ್ತಿನ ಅದೆಷ್ಟೋ ಶ್ರೀಮಂತರಿಗಿಂತ ಅದೃಷ್ಟವಂತರು. ಕತ್ತಲೆಯನ್ನು ಬಯ್ಯುತ್ತಾ ಕೂರುವ ಬದಲು ಒಂದು ಸಣ್ಣ ಹಣತೆ ಹಚ್ಚೋದು ಮೇಲಲ್ಲವೇ? ನಮ್ಮ ಸಕಾರಾತ್ಮಕ ಆಲೋಚನೆಯ ಆ ಹಣತೆ. ಸೋಲು ಎನ್ನುವುದು ಅಂತ್ಯವಲ್ಲ, ಅದು ಹೊಸ ಆರಂಭದ ಮುನ್ನುಡಿ. ಇಂದಿನ ದಿನ ನಮ್ಮೆಲ್ಲರಿಗೂ ಶುಭ ತರಲಿ. ನಮ್ಮ ಮುಖದ ಮೇಲಿನ ನಗು ಎಂದಿಗೂ ಮಾಸದಿರಲಿ. ನಾವು ಅಲ್ಲಿಯವರೆಗೆ ಸದಾ ನಗುತ್ತಿರೋಣ, ನಗುವನ್ನು ಹಂಚುತ್ತಿರೋಣ.
1: ಇದುವರೆಗೆ ವಿಶ್ವೇಶ್ವರ ಗಾಯತ್ರಿ ಅವರಿಂದ ಚಿಂತನ ಕೇಳಿದಿರಿ. ನೀವು ಕೇಳಿದ ಚಿಂತನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಕಾರವಾರ.
3: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
3: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಬತ್ತಿ.

0: ಮುಂಬೈ ವಿವಿಧ ಭಾರತಿ ವಾಣಿಜ್ಯ ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು, ಸಮಯ 5 ಗಂಟೆ. ಕೇಳಿ ನಮ್ಮ ಮುಂದಿನ ಕಾರ್ಯಕ್ರಮ.
1: ಆಕಾಶವಾಣಿ ಕಾರವಾರ. ಗೀತೆಗೊಂದು ಪ್ರಶ್ನೆ, ನೇರ ಫೋನಿನ್ ಕಾರ್ಯಕ್ರಮ. ಹಾಡು ಕೇಳುತ್ತಾ ಕರೆ ಮಾಡಿ ಪ್ರಶ್ನೆಗೆ ಉತ್ತರಿಸಿ.

0: ಗೀತೆಗೊಂದು ಪ್ರಶ್ನೆ ರಸಪ್ರಶ್ನೆ ಆಧಾರಿತ ನೇರ ಫೋನಿನ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ನಮ್ಮೆಲ್ಲ ಕೇಳುಗರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲು ಸ್ಟುಡಿಯೋದಲ್ಲಿ ನಾನು ಸಂಧ್ಯಾ ಮಂಗೇಶ್ಕರ್ ಹಾಗೂ ನನ್ನ ಜೊತೆಗೆ
1: ನಾನು ಗಾಯತ್ರಿ ಹರಿಕಾಂತ್
0: ಇದ್ದೀವಿ. ಗೀತೆಗೊಂದು ಪ್ರಶ್ನೆ ನೇರ ಫೋನಿನ ಕಾರ್ಯಕ್ರಮವು ಈಗಾಗಲೇ ಅತ್ಯಂತ ಜನಪ್ರಿಯತೆಯ ತುತ್ತ ತುದಿಗೇರಿದೆ. ಇದರ ಜನಪ್ರಿಯತೆಯನ್ನು ನೋಡ್ತಾ ಇದ್ರೆ ಇದೇನೋ ತುಂಬ ಒಂದು ಕುತೂಹಲಕಾರಿ ಮತ್ತು ಉತ್ಸಾಹದಾಯಕವಾಗಿ ನಮ್ಮ ಕೇಳುಗರು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಪ್ರತಿಯೊಂದು ವಾರನೂ ಹೊಸ ಹೊಸ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗೋದನ್ನು ನೋಡಿದರೆ ತುಂಬ ಸಂತೋಷ ಅನ್ನಿಸ್ತಾ ಇದೆ. ಹಾಗೆಯೇ ಕೆಲವೊಂದು ಕೇಳುಗರು ಹೊಸ ಕೇಳುಗರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರಲ್ಲ, ಅವರಿಗೋಸ್ಕರ ಕೆಲವೊಂದು ಈ ಕಾರ್ಯಕ್ರಮದ ಮಾಹಿತಿಯನ್ನು ಇನ್ನೊಮ್ಮೆ ಹೇಳೋಣ ಅಲ್ವಾ ಗಾಯತ್ರಿ?
1: ಹೌದು ಹೌದು.
0: ಕೇಳುಗರೇ, ನಾವು ನಿಲಯದಿಂದ ಒಂದು ಪ್ರಶ್ನೆಯನ್ನು ನಿಮಗೆ ಹೇಳ್ತೀವಿ, ಅದಕ್ಕೆ ಉತ್ತರವಾಗಿ ನೀವು ನಮಗೆ ನಾವು ಏನು ಪ್ರಶ್ನೆ ಕೇಳಿದ್ದೀವಲ್ಲ ಅದಕ್ಕೆ ಉತ್ತರವನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕು. ಇಲ್ಲೇನು ನಮ್ಮ ಕೇಳುಗರು ವಿಚಾರ ಮಾಡಬಹುದಲ್ಲ ಗಾಯತ್ರಿ, ಏನಂತ, ಅರೆ ಇವರು ನಿಲಯದಲ್ಲಿ ಇರ್ತಾರೆ ನಾವು ಮನೆಯಲ್ಲಿ ಇರ್ತೀವಿ ಅಂತ ಹೇಳಿ
1: ಪ್ರಶ್ನೆ ಹೆಂಗ್ ಉತ್ತರ,
0: ಪ್ರಶ್ನೆಗೆ ಹೇಗೆ ಉತ್ತರಿಸಬೇಕು ಅನ್ನೋದು ಒಂದು ಜಿಜ್ಞಾಸೆ ಅವರಲ್ಲಿ ಇರತ್ತೆ ಅಲ್ವಾ. ಸೊ ಇದಕ್ಕೆ ಸುಲಭ ಅಂದ್ರೆ ನಮ್ಮ ಮತ್ತೆ ಕೇಳುಗರ ನಡುವಿನ ಬಾಂಧವ್ಯ ನಮ್ಮ ಈ ಟೆಲಿಫೋನ್. ಈ ಟೆಲಿಫೋನ್ ಮೂಲಕ ನೀವು ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದು. ಅದಕ್ಕೇನೆ ನಿಮ್ಮ ನಡುವಿನ ಕೊಂಡಿಯ ಒಂದು ಸಂಖ್ಯೆಯನ್ನ ಈಗಾಗ ಗಾಯತ್ರಿ ಅವರು ಹೇಳ್ತಾರೆ.
1: ದೂರವಾಣಿ ಸಂಖ್ಯೆ ಈ ರೀತಿಯಾಗಿದೆ: 0838222534 5. ಮೊಬೈಲ್ ಸಂಖ್ಯೆ 9480249470.
0: ಗಾಯತ್ರಿ, ನಮ್ಗೆ ಕರೆ ಬರೋದ ನೋಡಿದ್ರೆ ನಮ್ ಕೇಳುಗರಿಗೆ ನಮ್ ಮಾತುಗಳು ಕೇಳೋ ಉತ್ಸಾಹ ಹೆಚ್ಚಾಗಿ ಪ್ರಶ್ನೆ ಕೇಳೋ ಉತ್ಸಾಹ ಇದೆ ಅಲ್ವಾ. ಮುಂಚೆ ಅವ್ರ ಕರೆನ ತಗೊಳ್ಳೋಣ. ಹಲೋ ಹಲೋ
1: ಹಲೋ ಹಲೋ
0: ಹಲೋ
1: ಹಲೋ

0: ಸರ್ ಹೇಳಿ, ತಮ್ಮ ಹೆಸರು? ಹಲೋ, ಕೇಳಿಸ್ತಾ ಇದೆಯಾ? ನಮ್ಮದು ನಮ್ಮದು ನಿಮ್ಗೆ ಸರಿ ಕೇಳ್ತಾ ಇದೆಯಾ? ಆದ್ರೆ ನಿಮ್ಮ ಧ್ವನಿ ನಮ್ಗೆ ತುಂಬಾ ಸ್ಲೋ ಆಗಿ ಕೇಳ್ತಾ ಇದೆ ಅಲ್ಲ ಸರ್? ಕೇಳಿಸ್ತಾ ಇದೆ ಮಾತು, ಎಲ್ಲೋ ದೂರದಿಂದ ಮಾತಾಡಿದ್ತರ ಅನ್ನಿಸ್ತಾ ಇದೆ ಸರ್. ಸ್ವಲ್ಪ ನೆಟ್ವರ್ಕ್ ಇರೋ ಲೈನಿಗೆ ಬರ್ತೀರಾ? ಹಲೋ, ತಮ್ಮ ಹೆಸರು ಹೇಳ್ತೀರಾ ಸರ್? ನಾನು ನಿಮಗೋಸ್ಕರ ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀನಿ. ಆ ಗೀತೆಯ ಮೇಲೆ ಆಧಾರಿತ ಪ್ರಶ್ನೆಯನ್ನು ಕೇಳ್ತೀನಿ. ಓಕೆನಾ? ಗೀತೆ ಪ್ರಸಾರ ಮಾಡಲಾ?
1: ಹಾಂ ಸರಿ ಸರ್.

0: હલો હલો નમસ્તે સર, તમે હેસરો?
1: ચામરાજનગર તાલુકિંદ.
2: હેસર હેળી?
1: ચામરાજનગર.
2: હા, હેસર હેળી?
1: સિદ્ધરાજયન.
2: સિદ્ધરાજયન.
0: પ્રશ્ન
1: યસ યસ.
0: ನಿಮ್ಮ ಪ್ರಶ್ನೆ ಹೀಗಿದೆ, ಜುಲೈ 26 ಭಾರತ ದೇಶ ಯಾವ ದಿನ ಅಂತ ಆಚರಣೆ ಮಾಡ್ತಾ ಇದೆ?
1: ಕಾರ್ಗಿಲ್ ದಿವಸ ಮೇಡಮ್.
2: ಎಷ್ಟು ಬೇಗ ಹೇಳ್ಬಿಟ್ರಿ ಸಿದ್ದರಾಜು ಅವರೇ. ಇದು ಮೊದಲ ಬಾರಿಗೆನಾ?
0: ಸಿದ್ದರಾಜು ಅವರೇ, ಎಲ್ಲಿಂದ ಮಾತಾಡ್ತಾ ಇರೋದು?
1: ಚಾಮರಾಜನಗರ ಜಿಲ್ಲೆ ಮೇಡಮ್.
0: ಚಾಮರಾಜನಗರ ಜಿಲ್ಲೆ. ಎಸ್, ಅಂದ್ರೆ ಇದು ತುಂಬಾ ದೂರದಿಂದ ನಮ್ಮ
1: ಕಾರ್ಯಕ್ರಮ.
0: ಹಾ ಹೇಳಿ.
1: ಮೈಸೂರು ಜಿಲ್ಲೆ ಪಕ್ಕ.
0: ಅದೇ, ಮೈಸೂರು ಜಿಲ್ಲೆ ಪಕ್ಕ ಇರೋದು ಚಾಮರಾಜನಗರ ಜಿಲ್ಲೆ. ಏನ್ ಮಾಡ್ಕೊಂಡಿರೋದು ತಾವು? ಹಾ, ಕೃಷಿ ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಇದ್ದೀರಾ? ಅದೇ ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶನೇ ಇದು. ಏನ್ ಗೊತ್ತಾ, ಈಗ ನೋಡಿ, ಯಾವುದೇ ಒಂದು ನಾವು ಜಾಬ್ಗೆ ಸೇರ್ಬೇಕು ಅಂದ್ರೆ ಫಸ್ಟ್ ಬರೋದು ಎಕ್ಸಾಮ್. ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆದ್ರೆ ಮಾತ್ರ ನಮ್ಗೆ ಸರ್ಕಾರಿ ನೌಕರಿ ಸಿಗತ್ತೆ. ಅದಕ್ಕೆ ಎಲ್ಲ ಸರ್ಕಾರಿ ನೌಕರಿ ಆಗಲಿ, ಯಾವುದೇ ಒಂದು ಒಳ್ಳೆ ಪ್ರತಿಷ್ಠಿತ ಕಂಪನಿ, ಒಂದು ಒಳ್ಳೆ ಕಂಪನಿಗೆ ನೌಕರಿಗೆ ಜಾಬ್ಗೆ ಸೇರ್ಬೇಕು ಅನ್ನೋದಾದ್ರೂ ಕೂಡ ನಾವು ಏನ್ ಹೇಳಿ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಪಾಸ್ ಮಾಡ್ಲೇಬೇಕು ಅಲ್ವಾ? ನೋಡಿ, ನಮ್ಗೆ ಅವಾಗ ಏನಾಗತ್ತೆ, ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಮಾಡ್ಲಿಕ್ಕೆ ನಾವು ಒಂದು ಕೋಚಿಂಗ್ ಕ್ಲಾಸಿಗೆ ಹೋಗ್ಬೇಕು, ಇಲ್ಲ ಅಂದ್ರೆ ಪೇಪರ್ ಅನ್ನ ಓದ್ಬೇಕು. ಈ ದಿನಪತ್ರಿಕೆ ಇದೆ ಅಲ್ವಾ, ಇದು ನಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ಅಲ್ವಾ? ನೀವು ಓದ್ತೀರಾ?
1: ಹೌದು ಮೇಡಮ್, ದಿನಪತ್ರಿಕೆ.
0: ಹಲೋ,
1: ಕಾರ್ಯಕ್ರಮ ಕೇಳ್ತಾ ಇರ್ತೀನಿ ಮೇಡಮ್.
0: ಹಾ, ಅದೇ ದಿನಪತ್ರಿಕೆ. ಆಮೇಲೆ ಅದಕ್ಕೆ ನಮ್ಮ ಅಧಿಕಾರಿಗಳು ಈ ತರದೊಂದು ಪ್ಲಾನ್ ಹಾಕೊಂಡ್ರು. ಯಾಕಂತ ಹೇಳಿದ್ರೆ ವಿದ್ಯಾರ್ಥಿಗಳು ಈ ತರ
2: ಸಹಾಯ
0: ಆಗ್ಲಿ, ಹಾಗೇನೆ ಈ ಜಾಬ್ಗೆಲ್ಲ ಹೋಗುವ ಒಂದು ಹುದ್ದೆ, ಇದು ನಾವು ಒಂದು ಸರ್ಕಾರಿ ಹುದ್ದೆಗೆ ಹೋಗ್ಬೇಕು ಅಂತ ನಿರೀಕ್ಷೆ ಇಟ್ಟವರಿಗೆಲ್ಲ ಒಂದು ಒಂದ್ ತಾಸು ರೇಡಿಯೋ ಟ್ಯೂನ್ ಮಾಡಿಟ್ರೆ ಸುಮಾರಷ್ಟು ಪ್ರಶ್ನೆ ಸಿಗತ್ತೆ ಅಲ್ವಾ ಸರ್?
1: ಹೌದು ಮೇಡಮ್, ಹೌದು ಮೇಡಮ್.
0: ಹಾ, ಅದೇ ನೀವು ಯಾವ್ದು ಒಂದು ಕೋಚಿಂಗ್ ಕ್ಲಾಸ್ ಸೇರಿಲ್ವಾ ಇನ್ನೋ ತನಕ?
1: ಇಲ್ಲ ಮೇಡಮ್, ಯಾವ್ದು ಕೋಚಿಂಗ್ ಇಲ್ಲ ಮೇಡಮ್, ನಾವು ಸ್ವತಃ ಹೋಗ್ತಿರೋದು ಇಂಡಿವಿಜುವಲ್ ಆಗಿ.

0: ಕೊಟ್ಟಿದ್ರಾ ಯಾವ್ದಾದ್ರು ಎಕ್ಸಾಮ್, ಕಾಂಪಿಟೇಟಿವ್ ಎಕ್ಸಾಮ್?
1: ಹೌದು ಮೇಡಮ್, ಅಂದ್ರೆ ಮೇಡಮ್ ಸಹಕಾರ ಇಂಟರ್ವ್ಯೂ ಮಾಡಿದೀವಿ.
0: ಎಲ್ಲಾದ್ರೂ ಪಾಸ್ ಆಗಿದ್ದೀರಾ ಸರ್?
1: ಹೌದು ಮೇಡಮ್, ಪಾಸ್ ಆಗಿತ್ತು ಮೇಡಮ್. ನಮ್ಮ ಚಾಮರಾಜನಗರ ಜಿಲ್ಲೆ ಚಾಮುಂಡಿ ಪಾಸ್ ಆಗಿತ್ತು ಮೇಡಮ್. ಇಂಟರ್ವ್ಯೂ ಎಲ್ಲ ಮಾಡಿದ್ದೀನಿ, ಸುಮಾರು ಒಂದು 5-6 ಇಂಟರ್ವ್ಯೂ
0: ಅಟೆಂಡ್ ಮಾಡಿದಿರಾ? ಓಕೆ ಓಕೆ.
1: ಹೌದು ಮೇಡಮ್.
0: ಅದೇ ಏನಾಗುತ್ತೆ ಗೊತ್ತಾ, ಈಗ ಒಂದು ಉದ್ಯೋಗದ ಸಮಸ್ಯೆ ತುಂಬಾ ಇದೆ ಅಲ್ವಾ ಸರ್? ಈಗ 5-6 ಇಂಟರ್ವ್ಯೂ ಅಂದ್ರೆ ಇದೊಂಥರ ಪರೀಕ್ಷೆನೇ ನಮ್ಗೆ ಅಲ್ವಾ?
1: ಈಗ
0: ಇಂಟರ್ವ್ಯೂಗೆ ಹೋದಾಗ ಒಂದೊಂದು ಒಬ್ಬೊಬ್ರು ಒಂದೊಂದು ಕ್ವಶನ್ ಕೇಳ್ತಾರಲ್ಲ ಸರ್, ಮುಂದಿನ ಸಲ ಇದು ಈ ಸಲ ಹೋದಾಗ ನಾನೆಲ್ಲೋ ತಪ್ಪಿದ್ದೇನೇನೋ ಅಂತ ನನಗ ಅನಿಸುತ್ತೆ. ನೆಕ್ಸ್ಟ್ ಹೋದಾಗ ಅವ್ರು ಈ ಕ್ವಶನ್ ಕೇಳಿದ್ರಲ್ಲ ಅಂತ ಹೇಳಿ ಬೇರೆ ಒಂಥರ ಐಡಿಯಾ ತಗೊಂಡು ಅದಕ್ಕೆ ಅದನ್ನ ನಾವು ಫೇಸ್ ಮಾಡ್ತೀವಿ ಅಲ್ವಾ ಸರ್? ಅವಾಗ ಒಂಥರ ಮತ್ತೆ ನಮ್ಗೆ ನಾಲೆಜ್ ಬರುತ್ತೆ. ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇರೋದು ಸರ್? ರೈತ ಏನ್ ಬೆಳೆ ಬೆಳಿತೀರಾ
1: ಮೇಡಮ್? ನಮ್ದು ಈ ಕಡೆ ಬಾಳೆ, ಟೊಮೊಟೊ, ಮೆಣಸಿನಕಾಯಿ.
0: ಓಹೋಹೋ,
1: ಮೆಣಸಿನಕಾಯಿ,
0: ಕಾಯಿ ಪಲ್ಲೆ ಮತ್ತೆ ಈ ತರ
2: ತರಕಾರಿ.
0: ತರಕಾರಿ
1: ಮೆಣಸಿನಕಾಯಿ ಮೇಡಮ್, ಚಿಲ್ಲಿ
0: ಚಿಲ್ಲಿ ಗೊತ್ತಾಯ್ತು. ಅದೇ ತರಕಾರಿ ಮತ್ತೆ ಮೆಣಸಿನಕಾಯಿ, ಅದೇ ಟೊಮೊಟೊ. ಟೊಮೊಟೊ ಅದೇ ಇದು ಚೆನ್ನಾಗಿದೆಯಾ ಸರ್ ಬೆಳೆ?
1: ಇಳುವರಿ
0: ಹೌದಾ? ಆದ್ರೆ ನಿಮ್ಗೆ ಏನ್ ಅನ್ಸುತ್ತೆ ಸರ್, ನಾನೊಂದು ಪ್ರಶ್ನೆ ಕೇಳ, ಏನೋ ಕಾಂಪಿಟೇಟಿವ್ ಎಕ್ಸಾಮ್ ಮಾಡಿ ನಿಮ್ಗೆ ಆ ಜಾಬಿಗೆ ಹೋಗ್ಬೇಕು ಅಂತ, ಇದು ಪಾಸ್ ಮಾಡಿ ಜಾಬಿಗೆ ಹೋಗ್ಬೇಕು ಅಂತ ಅನ್ಸತ್ತಾ? ಅಥವಾ ಈ ತರ ಟೊಮೆಟೊ, ಮೆಣಸಿನ್ಕಾಯಿ ಮತ್ತೆ ಈ ತರ ತರಕಾರಿ ಬೆಳೆಗಳನ್ನ ಬೆಳೆಸಿ ನಾನೊಬ್ಬ ರೈತನಾಗಿ ಭೂಮಿ ತಾಯಿಯ ಸೇವೆಯನ್ನ ಮಾಡಿ ದೇಶಕ್ಕೆ ಅನ್ನ ನೀಡಲಿ ಅನ್ನೋ ಒಂದು ಆಸೆ ಇದೆಯಾ? ನೋಡಿ ಎಂತ ಒಂದು ಇಟ್ಕೊಂಡಿದ್ದೀರಾ ಅಂದ್ರೆ, ಈ ಕಡೆ ನೀವು ನಿಮ್ಮ ಜಿಲ್ಲೆಯಲ್ಲಾದ್ರೆ ಬಂದು ನಿಮ್ಮ ಇದು ಉದ್ಯೋಗ ಇದು ರೈತ ಇದನ್ನ ಭೂಮಿಯ ಒಂದು ಭೂಮಿ ತಾಯಿ ಸೇವೆಯನ್ನು ಕೂಡ ಮುಂದುವರಿಸಬಹುದಲ್ವಾ? ಅದೇ ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರ್ಲಿ ಸರ್. ಹಾಗೆ ಈಗ ನಾನು ಕಾರ್ಗಿಲ್ ಬಗ್ಗೆ, ಕಾರ್ಗಿಲ್ ವಿಜಯ ದಿವಸ ಅಂತ ಹೇಳಿದಿನಲ್ಲ ಜುಲೈ 26, ಸ್ವಲ್ಪ ಒಂದು ನಿಮ್ಗೆ ಗೊತ್ತಿರೋ ಪ್ರಕಾರ ಇದ್ರ ಬಗ್ಗೆ ಒಂದು ನಮ್ಮ ಜನರಿಗೆ ಹೇಳ್ತೀರಾ ಮಾಹಿತಿಯನ್ನ? ಕಾರ್ಗಿಲ್ ವಿಜಯ ದಿವಸ ಅಂದ್ರೆ ಯಾಕೆ, ಯಾವಾಗ, ಹೇಗೆ ಆಚರಣೆ ಮಾಡ್ತಾರೆ ಅಂತ ಹೇಳಿ. ಹಲೋ ಸಿದ್ದರಾಜ್ ಅವರೇ. ಹಲೋ ಗಾಯತ್ರಿ ಅವರು, ಮೋಸ್ಟ್ಲಿ ಅವರು ಕಾಲು
2: ಕಟ್ಟಾಗಿರ್ಬೇಕು.
0: ಅದೇ ಅವ್ರು ಹೇಳಿದ್ರಲ್ಲ ಜುಲೈ 26 ಕಾರ್ಗಿಲ್ ದಿವಸ ಅಂತ,
2: ಎಲ್ಲರಿಗೂ ನೆನಪಿರುತ್ತೆ.
0: 1999 ಲಡಾಖ್ನ ಉತ್ತರ ಕಾರ್ಗಿಲ್ ಜಿಲ್ಲೆಯ ಪರ್ವತ ಶಿಖರಗಳಲ್ಲಿ ಪಾಕಿಸ್ತಾನ ಪಡೆಗಳು ಆಕ್ರಮಿಸಿಕೊಂಡ ಪ್ರದೇಶಗಳಿಂದ ಅವರನ್ನ ಪಾಕಿಸ್ತಾನ ಪಡೆಗಳು ಏನು ಭಾರತದ
2: ದಾಳಿ
0: ಮಾಡಿದ್ರಲ್ಲ, ಆಕ್ರಮಿಸಿಕೊಂಡಿದ್ರಲ್ಲ, ಅಲ್ಲಿಂದ ಅವರನ್ನ ಹೊರಗಾಕಿದ್ರು. ಆ ವಿಜಯದ ಒಂದು ಸಂದರ್ಭವನ್ನೇ ನಾವು ಜುಲೈ 26 ಕಾರ್ಗಿಲ್ ದಿವಸವಾಗಿ
2: ಆಚರಣೆ ಮಾಡ್ತೇವೆ.
0: ಓಕೆ, ಇವರು ಹೇಳಿದ್ರಲ್ಲ ಈ ಎಲ್ಲ ಮಾಹಿತಿ ನಮ್ಮ ಅನೇಕ ಯುವ ಜನಾಂಗಗಳು ಕೇಳ್ತಾ ಇರ್ಬೇಕು. ಯಾಕಂತ ಹೇಳಿದ್ರೆ ಇವಾಗ ನೋಡು, ಅವ್ರು ಹೇಳಿದ್ರು ರೈತರು ಆದ್ರೂ ತನ್ಗೆ ಹೌದು ಜಾಬ್
2: ಮಾಡ್ಬೇಕು ಆಸೆ ಇದೆ.
0: ಅದೇ ಅಂದ್ರೆ ಅವರು ಎರಡನ್ನ ಭೂಮಿ ತಾಯಿ ಸೇವೆ
2: ಅದು ಮಾಡ್ಲಿಕ್ಕೆ ಇಷ್ಟ, ಅವ್ರಿಗೆ ಕೃಷಿನು ಮಾಡ್ಲಿಕ್ಕೆ ಇಷ್ಟ,
0: ಹಾಗೇನೆ ಅವ್ರು ಕಲ್ತಂತಹ ಒಂದು ವಿದ್ಯಾರ್ಹತೆಗೆ ತಕ್ಕಂತೆ ಹೌದು ಒಂದು ನೌಕರಿ ಮಾಡಿ ಅದರಲ್ಲೂ ಸೇವೆ ಮುಂದುವರಿಸ್ಬೇಕು, ಇದರಲ್ಲೂ ಸೇವೆ ಮುಂದುವರಿಸ್ಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡಿರೋದಕ್ಕೆ ಖುಷಿ ಆಗುತ್ತೆ ಅಲ್ವಾ?
2: ಹೌದು,
0: ಕರೆ ಮಾಡಿದಕ್ಕೆ ಧನ್ಯವಾದಗಳು ಸಿದ್ದರಾಜ್ ಅವರೇ. ಈಗ ಇನ್ನೊಂದು ಕರೆ ಬರ್ತಾ ಇದೆ. ಹಲೋ
3: ಹಲೋ,
0: ನಮಸ್ತೆ
3: ಸಂಧ್ಯಾ ಮೇಡಮ್. ನಮಸ್ತೆ
0: ನಮಸ್ತೆ ನಮಸ್ತೆ ಇರಣ್ಣ ಸರ್,
3: ನಮಸ್ತೆ.
0: ರಾಷ್ಟ್ರೀಯ
3: ಮೇಡಮ್?
0: ಹಾ, ಚೆನ್ನಾಗಿದ್ದೀನಿ. ರಾಷ್ಟ್ರ ನಿನ್ನೆ ಏನ್ ಆಚರಣೆ ಮಾಡಿದ್ರ? ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡಿದ್ರ ನಿನ್ನೆ
3: ಮೇಡಮ್? ನಾನು ನಿನ್ನೆ ಆಚರಣೆ ಮಾಡಿದ್ದು ಅಂತಂದ್ರೆ ನನಗೆ 10 ಮೆಚ್ಚು ನನ್ನ ಕುಟುಂಬದ ಸದಸ್ಯ ಅಂತಂದ್ರೆ ನಮ್ಮ ಆಕಾಶವಾಣಿಗಳು.
0: ಅದಕ್ಕೆ
3: ಅದರಲ್ಲೂ ರಾಷ್ಟ್ರೀಯ ಪ್ರಸಾರ ದಿನ ಇತ್ತು, ನಮ್ಮ ಆಕಾಶವಾಣಿಗಳಲ್ಲಿ ಎಲ್ಲವನ್ನು 10 ಮೆಚ್ಚು, ಅದರಲ್ಲೂ ರಾಯಚೂರು ಆಕಾಶವಾಣಿಯ ಒಂದು ಸ್ಥಾಪನೆ ದಿನ ಇತ್ತು.
0: ಅದೇ ನಿನ್ನೆ ನಮ್ಮ,
3: ಹಾಗಾಗಿ
0: ಅದೇ ನಮ್ಮ ಸಹೋದ್ಯೋಗಿ ಆಕಾಶವಾಣಿ, ನಮ್ಮ ಸಂಬಂಧದ ಆಕಾಶವಾಣಿ ಸರ್ ರಾಯಚೂರು. ಕರ್ನಾಟಕದ ಇಡೀ 13 ಇದು ಬಾನುಲಿ ಕೇಂದ್ರ ಇದೆ ಅಲ್ಲ ಸರ್, ನಾವು ಒಂದಕ್ಕೊಂದು ಬೆಸರ್ಕೊಂಡಿದ್ದೇವೆ ರಾಯಚೂರು
3: ಆಕಾಶವಾಣಿ. ಅದರಲ್ಲೂ ವಿಶೇಷವಾಗಿ ನಮ್ಮ ಧಾರವಾಡ ವಿಭಾಗಕ್ಕೆ ಸಂಬಂಧಪಟ್ಟಂತಹ ಧಾರವಾಡ ಆಕಾಶವಾಣಿಗಳು.
0: ಅದೇ ಸರ್, ಅದೇ ಏನಾಗಿದೆ ಹೇಳಿ, ರಾಯಚೂರು ಆಕಾಶವಾಣಿನೂ ಜನ್ಮದಿನೋತ್ಸವ ಒಂದು ಸಮಾರಂಭದಲ್ಲಿ ಇದು

0: ಸಮಾರಂಭವನ್ನು ಮಾಡ್ತಾ ಇದ್ದ ಅಂದ್ರೆ ನಮ್ಗೆ ಖುಷಿ ಸರ್. ಯಾಕೆ ಗೊತ್ತಾ,
1: ನಮ್ಮ ಒಂದು ಕುಟುಂಬದ ಸದಸ್ಯನ ಜನ್ಮದಿನ
0: ಅನ್ಕೊಳ್ತೀವಿ ನಾವು. ಅದೇ ಮತ್ತೆ ಹೇಳಿ ಸರ್,
1: ಅದರಲ್ಲೂ ಕೂಡ ಈ ಆಕಾಶವಾಣಿ ಯಾವುದೇ ಆಕಾಶವಾಣಿ ಜನ್ಮದಿನ ಇರಲಿ ಅಥವಾ ವಾರ್ಷಿಕೋತ್ಸವ ಇರಲಿ ಅಥವಾ ಅದರಲ್ಲಿ ವಿಶೇಷವಾಗಿ ಆಕಾಶವಾಣಿಗೆ 90 ವರ್ಷಗಳು ಬಂದಿದೆ ಒಂದು ಮಾಧ್ಯಮ ಅಂತಂದ್ರೆ ಅದು ಎಷ್ಟೊಂದು ಅಲ್ಲಿ ಅದರ ಒಂದು ನೈಜತೆ ಉಳಿಸ್ಕೊಂಡು ಬಂದಿದೆ ಅಂದ್ರೆ ಇವಾಗ್ಲೂ ಕೂಡ ರೇಡಿಯೋದಲ್ಲಿ ಒಂದು ಸುದ್ದಿ ಬಂತಂದ್ರೆ ಅದೇ ಸತ್ಯ ಅಂತ ನಂಬುತ್ತಾರೆ ಮೇಡಮ್.
0: ಅದೇ ಅಪ್ಪಟ ಸುದ್ದಿ ಮತ್ತು ಸಾಹಿತ್ಯಕ್ಕೆ ಹೆಸರುವಾಸಿಯಾಗಿದೆ ನಮ್ಮ ಆಕಾಶವಾಣಿಗಳು ಸರ್.
1: ಸ್ವತಂತ್ರ ಪೂರ್ವದಿಂದ ಕೂಡ ಒಂದು ಸ್ವತಂತ್ರ ನಂತರ ಕೂಡ ಒಂದು ನೈಜತೆ ಒಂದು ಒಳ್ಳೆಯ ಮಾಧ್ಯಮ ಒಂದು ಸಹ ಒಂದು ಸುದ್ದಿಗಳನ್ನು ಅದು ಎಷ್ಟಿರುತ್ತೆ ಅಷ್ಟೇ ಅನ್ನು ಪ್ರಸಾರ ಮಾಡುವಂತದ್ದು ಅದನ್ನೇ ಹೇಳುವಂತದ್ದು ಮತ್ತು ಎಲ್ಲರಿಗೂ ಸ್ವತಂತ್ರ ಪೂರ್ವದಲ್ಲಿ ಆಮೇಲೆ ಸ್ವತಂತ್ರದಲ್ಲಿ ಸ್ವತಂತ್ರ ಬಂದಿದ್ದಿರ್ಬೋದು ಒಂದು ಏನೇ ಸಹಾಯ ಸಬ್ಸಿಡಿ ಸಹಾಯಧನ ಅಥವಾ ಸರ್ಕಾರಿ ಕೇಂದ್ರ ಸರ್ಕಾರದ ಒಂದು ಏನೇ ಒಂದು ಬ್ಯಾರದು ಇರ್ಬೋದು ಸಂಸ್ಥೆ ಒಂದು ಕೊಡುಗೆ ಇರ್ಬೋದು ಸದುಪಯೋಗ ಪಡ್ಕೊಂಡು ಅಂತ ಹೇಳುವಂತ ಮಾಧ್ಯಮ ಅಂದ್ರೆ ರೇಡಿಯೋ.
0: ರೇಡಿಯೋ ಮಾಧ್ಯಮ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಒಂದು ಯೋಜನೆಗಳು ಅದರ ಉಪಯೋಗವನ್ನ ಫಲಾನುಭವಿಗಳು ಹಾಗೆ ಪಡೆದುಕೊಳ್ಳಬೇಕು ಎನ್ನುವುದನ್ನೆಲ್ಲ ಡೀಟೇಲ್ ಆಗಿ ಕೊಡ್ತಾ ಇರುವಂತ
1: ಇನ್ನೊಂದು ಕಾರವಾರ ಆಕಾಶವಾಣಿ ವತಿಯಿಂದ ನಾ ರೂಪ ಕೂಡ ಮೇಡಮ್ ಅವರಿಗೂ ಧನ್ಯವಾದ ಹೇಳಬಹುದು ಮತ್ತು ಸಿಬ್ಬಂದಿ ಎಲ್ಲರಿಗೂ ನಿಮಗೆ ಧನ್ಯವಾದ ಹೇಳಬೇಕು.
0: ಯಾಕೆ ಸರ್,
1: ನಿನ್ನೆ ಒಂದು ಕಾರ್ಯಕ್ರಮ ಮೂಡಿ ಬಂತಲ್ಲ ಮೇಡಮ್ 12:00
0: ಇದು ಒಂದು ಒಂದು ಗಂಟೆಗೆ ಸರ್, ಅದು
1: ಅದೇ
0: ಕೇಂದ್ರ ಸರ್ಕಾರದ ನಮ್ಮ ಕೆಲಸ ಏನ್ ಗೊತ್ತಾ, ನಮ್ಗೆ ಕೆಲವೊಂದು ಮಾಹಿತಿಗಳ ಬಗ್ಗೆ ಜನರಿಗೆ ನಮ್ಮ ಆಕಾಶವಾಣಿಯ ಮೂಲಕ ತಿಳಿಸ್ಬೇಕು ಅನ್ನೋದು ಒಂದು ಚಾಕೌಟ್ ಆಗಿರುತ್ತೆ ಸರ್. ಕಾರ್ಯಕ್ರಮದ ಬಗ್ಗೆ ಒಂದು ಲಿಸ್ಟ್ ಬಂದಿರುತ್ತೆ.
1: ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಅದು 12 ಒಂಟವೇರ್ ಆಗಿರ್ಬೋದು ಅಥವಾ ಪ್ರಧಾನಮಂತ್ರಿ ಒಂದು ಯೋಜನೆ ಒಂದು ಫಲಗಳನ್ನು ಪಡ್ಕೊಳ್ಳುವಂತ ಮಾಹಿತಿ ಇರ್ಬೋದು ಅಥವಾ ಕೇಂದ್ರ ಸರ್ಕಾರದ ಕೊಡುಗೆಯನ್ನ ತಿಳಿಸಿಕೊಡುವಂತ ಕಾರ್ಯಕ್ರಮ ಆಗಿರ್ಬೋದು ಎಲ್ಲ ಕೇಳ್ತಾ ಇರ್ತಾರೆ. ಯಾವುದೇ ಆಕಾಶವಾಣಿ ಸಹ ಪ್ರಸಾರ ಮಾಡಿದ್ರು ಕೂಡ ಅವ್ರು ಯಾರು ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ಎಲ್ಲ ತಿಳಿಸ್ಕೊಂಡು ನಾನು ಒಂದು ಅಭಿನಂದನೆ.
0: ಏನಾಗಿದೆ ಗೊತ್ತಾ ಗಾಯತ್ರಿ, ಈರಣ್ಣ ಅವ್ರ ಜೊತೆ ಮಾತಾಡುವಾಗ ಅವರಿಗೆ ರೇಡಿಯೋ ಬಗ್ಗೆ ತುಂಬಾ ಮಾಹಿತಿ ಇದೆ. ಅವರಿಗೆ ರೇಡಿಯೋ ಬಗ್ಗೆ ಮಾತಾಡೋದೇ ಒಂದು ತುಂಬಾ ಖುಷಿಯ ವಿಷಯ.
2: ಅದಕ್ಕೆ
0: ಸೊ ಮುಂದಿನ ಪ್ರಶ್ನೆ,
2: ಒಂದು ಪ್ರಶ್ನೆ ಕೇಳ್ಬಿಟ್ಟು ಆಮೇಲೆ ಗೀತೆಯನ್ನ ಪ್ರಸಾರ ಮಾಡುವ.
0: ಓಕೆ,
2: ಯಾವ ಬ್ಲಡ್ ಗ್ರೂಪ್ ಅನ್ನು ಯೂನಿವರ್ಸಲ್ ಡೋನರ್ ಎಂದು ಕರೆಯಲಾಗುತ್ತದೆ? ರಕ್ತದ ಗುಂಪು ಯೂನಿವರ್ಸಲ್ ಡೋನರ್ ಅಂತ ಕರೀತಾರೆ ಅದನ್ನ.
0: ಯಾವ ರಕ್ತದ ಗುಂಪು ಯೂನಿವರ್ಸಲ್
2: ಡೋನರ್ ಅಂತ?

0: ಹಲೋ.
1: ನಮಸ್ತೆ.
0: ನಮಸ್ತೆ, ಹೇಳಿ ಸರ್.
2: ಗಜಾನಂದ್ ಭಟ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರ?
1: ಇಲ್ಲ,
2: ಯಾವ ರಕ್ತದ ಗುಂಪನ್ನ ಬ್ಲಡ್ ಯೂನಿವರ್ಸಲ್ ಡೋನರ್ ಅಂತ ಕರೆಯಲಾಗುತ್ತದೆ? ಬ್ಲಡ್ ಗ್ರೂಪ್
1: ಹೌದು,
2: ಓ ಸರಿ ಇದೆ.
0: ಆದ್ರೆ ಹೌದು ಅಂತ ಯಾಕೆ ಹೇಳಿದ್ರಿ ಸರ್? ಓನೇ
2: ಓನೇ
0: ಡೌಟ್ಫುಲ್ ಆಗಿ
2: ಓ ನೆಗೆಟಿವ್. ಹೌದು ಹೌದು, ಅಪರೂಪದ ಗ್ರೂಪ್. ಮತ್ತೆ ಎಲ್ಲ ಏನಿದೆ, ಎ ಗ್ರೂಪ್ ಬಿ, ಅವಕ್ಕೆಲ್ಲದಕ್ಕೂ ಆ ಒಂದು ರಕ್ತದ ಗುಂಪಿನವರು ರಕ್ತವನ್ನ ಕೊಡಬಹುದು. ಹೌದೌದು, ಹೊಂದಿಕೆ ಆಗ್ತದೆ
0: ಎಲ್ಲ ಗುಂಪಿನ ರಕ್ತದ ಸದಸ್ಯರಿಗೆ. ಇದು ಹೋಲಿಕೆ ಆಗುತ್ತೆ ಸರ್. ಅದೇ ಹೇಗಿದೆ ಸರ್ ಮಳೆ ತಮ್ಮ ಕಡೆಗೆ ಹೊನ್ನಾವರದಲ್ಲಿ?
1: ಮಳೆ ಈಗ ಮಧ್ಯಾಹ್ನದಿಂದ ಸ್ವಲ್ಪ ಜೋರಾಗಿದೆ.
0: ಮಧ್ಯಾಹ್ನದ ಇವತ್ತ ಈಗ ಬೆಳ್ತಾ ಇದೆಯಾ?
1: ಹೌದು, ಈಗ ಮಧ್ಯಾಹ್ನ ಕಾರಣ ಒಂದು 11 ಗಂಟೆ ಮೇಲಿಂದ ಶುರುವಾಗಿದೆ.
0: ಹೌದಾ, ಈ ವರ್ಷದ ಮಳೆ ನೋಡಿದ್ರೆ ಜನರಿಗೆ ತುಂಬಾ ಅನುಕೂಲ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ನಮ್ಗೆ ಬೇಡ ಅಂದಾಗ ನಿಲ್ತಾ ಇದೆ, ಬೇಕು ಅಂದಾಗ ಬರ್ತಾ
1: ಇದೆ. ಜನರಿಗೆ ಅನುಕೂಲ ಇರ್ಬೋದು, ಆದ್ರೆ
0: ಬೆಳೆಗಳಿಗೆ ತುಂಬಾ ಒಂದು ಇದು ಸರ್, ಹಾನಿಯಾಗಿ ಮಾಡಿದೆ ಅಲ್ವಾ? ಅದೇ ಬೇಕಾಗಿದ್ದ ಟೈಮಲ್ಲಿ ಅದೇ ನಮ್ಗೆ ಏನ್ ಮಳೆ ಬೇಕು.

0: ಹಲೋ, ಅದೇ ಅದೇ ಗದ್ದೆಯಲ್ಲಿ ಒಂದು ನೆಟ್ಟ ಟೈಮ್ ಅಲ್ಲಿ ಮಳೆ ಇಲ್ಲ ನೋಡಿ ಸರ್, ಅದಕ್ಕೆ ನಾನು ಹೇಳಿದ್ದು ಜನ ಈಗ ನೌಕರಸ್ಥರೆಲ್ಲ ಹೊರಗೆ ಹೋಗ್ಲಿಕ್ಕೆ ಸ್ಕೂಲಿಂದ ಮಕ್ಕಳೆಲ್ಲ ಬರುವಂತ ಟೈಮ್ ಅಲ್ಲಿ
1: ಮಳೆ ಬೀಳ್ತಾ
0: ಇಲ್ಲ, ಅದಕ್ಕೆ ಜನರಿಗೆ ಅನುಕೂಲ ಆಗಿದೆ. ಬಟ್ ನಮ್ಗೆ ಮುಖ್ಯವಾಗಿ ಬೇಕಾಗಿರೋದು ಅದೇ ಬೆಳೆಗಳಿಗೆ ತುಂಬಾ ಒಂದು
2: ಇದಾಗ್ತದೆ
0: ಈ ವರ್ಷ. ಅದೇ ನಾವು ಹೋದ್ವರ್ಷ ಮಳೆ ಸುರಿದ ಎಷ್ಟು ಬಿತ್ತಲ್ಲ ಸರ್, ಅವಾಗ ಎಲ್ಲ ಅನ್ಕೊಂಡಿದ್ವಿ ವರ್ಷ ಇಡೀ ಮಳೆ ಬಿತ್ತು ಅಂತ. ಯಾಕಂದ್ರೆ ಗಣೇಶ ಚೌತಿ ಟೈಮಲ್ಲಿ ಮಳೆ, ನೆಕ್ಸ್ಟ್ ಆಮೇಲೆ ದೀಪಾವಳಿ ಟೈಮಲ್ಲಿ ಮಳೆ, ಆಮೇಲೆ ದಸರಾ ಟೈಮಲ್ಲಿ ಮಳೆ. ಅದು ಎಲ್ಲಿ ತನಕ ಮಳೆ ಬಿತ್ತು ಅಂತ ಹೇಳಿದ್ರೆ ಸರ್, ಅದು ನಾವು ಎಳ್ಳು ಹಂಚಿದೀವಲ್ಲ ಸಂಕ್ರಾಂತಿ, ಆ ಟೈಮಿಗೂ ಕೂಡ ಮಳೆ ಬಿತ್ತು. ಅದೇ ಅದೇ ಅಷ್ಟು ಮಳೆ ನೋಡಿ ಈ ವರ್ಷ. ಜನರಿಗೆ ಮಾತ್ರ ಹೊರಗಡೆ ಓಡಾಡಲು ತುಂಬಾ ಅನುಕೂಲ
1: ಆದ್ರೆ ರೈತರ
0: ಪರಿಸ್ಥಿತಿ ಅವನಿಗೆ ಗೊತ್ತು ಸರ್. ಭಾರತ ದೇಶ ಮಳೆಯ ಮೇಲೆ ಡಿಪೆಂಡ್ ಆಗಿದೆ ಅಲ್ವಾ ಸರ್.
1: ಅದೇ
2: ಎಲ್ಲ ಇದೆ ಆದ್ರೆ ಮುಂದೆ ತುಂಬಾ

0: ಆದ್ರೆ ರೈತರ
1: ರೈತನ ಪರಿಸ್ಥಿತಿ ಅವನಿಗೆ ಗೊತ್ತು ಸರ್. ಭಾರತ ದೇಶ ಮಳೆಯ ಮೇಲೆ ಡಿಪೆಂಡ್ ಆಗಿದೆ
0: ಹೆಚ್ಚಾಗಿ.
1: ಇದೇ ಪರಿಸ್ಥಿತಿ ಮುಂದುವರೆದ್ರೆ ನನ್ ಮಟ್ಟಿಗೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಎಲ್ರು ಒಂದೊಂದು ಗ್ಲಾಸ್ ನೀರಿಗೂ ಪರದಾಡುವಂತ ಪರಿಸ್ಥಿತಿ ಇದೆ ಸರ್. ಅದೇ ಈಗ ನಮ್ಮ
2: ಕರಾವಳಿ,
1: ಅದೇ ನಮ್ಮ ಕರಾವಳಿ ಭಾಗದಲ್ಲಿ ನಮ್ಗೆ ನೀರಿನ ಕೊರತೆ ಇರೋದಿಲ್ಲ, ಬಟ್ ಘಟ್ಟದ ಮೇಲಿನ ಪ್ರದೇಶಕ್ಕೆ ಹೌದು ತುಂಬಾ ಒಂದು ಅನಾನುಕೂಲ ಪರಿಸ್ಥಿತಿ ಉಂಟಾಗಬಹುದಲ್ವಾ ಸರ್?
2: ನೀರಿನ ಮಿತಿ ನಮ್ಗೆ ಅಂದ್ರೆ ಮಿತವಾಗಿ ಬಳಸಲು ನಮ್ಗೆ ಅಷ್ಟೊಂದು ಅವಶ್ಯಕತೆ ಇರ್ತಿರ್ಲಿಲ್ಲ. ಇನ್ನು ಮುಂದೆ
1: ಅದೇ ಸರ್, ಈಗ ನಾವು ನೀರಿನಲ್ಲಿ ಮಿತನೇ ಇದ್ದಿರ್ಲಿಲ್ಲ ಸರ್ ಕರಾವಳಿಯವರಿಗೆ. ಮಿತ ಅನ್ನೋದೇ ನೀರ್ ಬೇರೆ ಯಾವ್ದು ಬೇರೆ ಯಾವುದೇ ವಿಷಯಕ್ಕೆ ಸ್ವಲ್ಪ ಮಿತಿ ಇಟ್ಟಿದ್ರು ನೀರಿಗಂತೂ ಮಿತಿ ಇರ್ಲೇ ಇಲ್ಲ. ಆದ್ರೆ ಇನ್ನು ಮುಂದೆ ಅದೇ ನೀರು ನಮ್ಗೊಂದು ಪಾಠ ಕಲಿಸುತ್ತೆ ನೋಡಿ ಸರ್ ಈ ವಾತಾವರಣ. ನೀವು ಕೂಡ ನೀರನ್ನ
2: ಮುಖ್ಯವಾದ ವಿಷಯ ಏನಂದ್ರೆ ಅದು ಈಗ ನಮ್ಗೆ ಬೇಕಾದ ಟೈಮಿಗೆ ಮಳೆ ಬೀಳೋದಿಲ್ಲ. ಇನ್ನು ಮುಂದೆ ಏನಾದ್ರು ಕಷ್ಟಪಟ್ಟು ಏನಾದ್ರು ಪಂಪ್ ಏನೋ ಸ್ಟಾರ್ಟ್ ಮಾಡಿ ನೀರನ್ನ ಇದ್ ಮಾಡಿ ಗದ್ದೆ ನೆಟ್ಟಿ ಮಾಡ್ತಾರೆ, ಆದ್ರೆ ಮಾಡಿದ್ಮೇಲೆ ಕೊಯ್ಲು ಹೊತ್ತಿಗೆ ಮತ್ತೆ
1: ಅದೇ ಅದೇ ಅದೇ ಅದೇ ಸರ್ ಸಮಸ್ಯೆ ಹಾಗಾಗೋದು ನೋಡಿ. ಹಾ ಯಾವಾಗ ನಮ್ಗೆ ನೋಡಿ, ಹಾ ಅದೇ ಇವಾಗ ಏನು ನಮ್ಗೆ ಈಗ ಮಳೆಯ ಅವಶ್ಯಕತೆ ಇದೆ, ಆ ಟೈಮಲ್ಲಿ ಮಳೆ ಬೀಳೋದಿಲ್ಲ, ಮತ್ತೆ ಯಾವಾಗ ಮಳೆ ಬೇಡ ಅಂತ ರೈತ ಅಪೇಕ್ಷೆ ಪಡ್ತಾ ಇರ್ತಾನೆ ನೋಡಿ, ಅವಾಗ ಮತ್ತೆ ಮಳೆ
0: ಶುರು
1: ಎಲ್ಲ ಹಾನಿ ಮಾಡಿ. ಅದೇ ಅದೇನ್ ಗೊತ್ತಾ ಸರ್, ಇದೇ ಪ್ರಕೃತಿ ತಾಯಿಯ ಮುನಿಸು ಸರ್ ಇದು. ಇದೊಂದು ತೋರಿಸ್ತಾ ಇದ್ದಾಳ ಅವಳು ನಮ್ಗೆ ನೋಡಿ, ಮಾನವರೇ ಎಚ್ಚರಗೊಳ್ಳಿ, ನನ್ ಮೇಲೆ ನೀವು ತುಂಬಾ ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದೀರಾ, ಈಗ ನನ್ನ
0: ಎಚ್ಚೆತ್ಕೊಳ್ಳಿ ಹೇಳಿ.
1: ಅದೇ ಅಲ್ಲ ಸರ್ ಪ್ರಕಾರ ನಾವೇನ್ ಹೇಳ್ತೀವಿ ನೋಡಿ, ಕೆಲವೊಂದು ಇದು ಘಟನೆಗಳಿದೆ ಅಲ್ಲ ನಮ್ಮ ಕೈಯಲ್ಲಿ ಇರೋದಿಲ್ಲ, ಅದು ನಮ್ಮ ಅದೇ ನಾವು ನಿರೀಕ್ಷೆ ಮಾಡೋದು ಒಂದಿರತ್ತೆ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ ಹೇಳ್ತಾರೆ ಸರ್. ಅದೇ ಹಾಗೆ ಅದು ಅದೇ ನಾವೇನೋ ಒಂದು ಬೈಕನ್ನ ಇಟ್ಟಿರ್ತೀವಿ, ಆದ್ರೆ ಅದು ರಿಮೋಟ್ ಅವನ್ ಕೈಯಲ್ಲಿ ಇದೆ ಅಲ್ಲ ಸರ್, ಅವನು ಯಾವಾಗ ಮಳೆ ಸುರಿಸ್ಬೇಕು ಅಂತಾನೆ ಅವಾಗ ಮಳೆ ಬೇಡ ಇವತ್ತು ಮಳೆ ಇವ್ರು ಹಿಂಗೆ ಇರ್ಲಿ, ನನಗೆ ತುಂಬಾ ನನ್ನ ಭೂತಾಯಿ ತುಂಬಾ ತೊಂದರೆ ಕೊಟ್ಟಿದ್ದಾರೆ ಅಂತ ನೀವು ಕಷ್ಟ ಅನುಭವಿಸಿ ಅಂದಾಗ ನಾವು ಅನುಭವಿಸ್ಲೇಬೇಕು ಸರ್. ಅದಕ್ಕೆ ಹೇಳೋದು ಅದೇ ಮತ್ತೆ ಆದಷ್ಟು ಒಂದ್ ಕಾಲದಲ್ಲಿ ಹೇಳ್ತಿದ್ರು ನೋಡಿ ಸರ್, ಮಳೆ ಬೆಳೆ ಎಲ್ಲ ಚೆನ್ನಾಗಿ ಬೆಳಿಲಿ ಅಂತ ಎಲ್ರು ಬಯಸ್ರಿ ಅಂತ ಹೇಳ್ತಿದ್ರು ನೋಡಿ ಸರ್ ಹಿರಿಯರೆಲ್ಲ, ಸುಭಿಕ್ಷವಾಗಿ ನಮ್ಮ ದೇಶ ನಡೀಲಿ ಅಂತ. ಹಾಗೇನೆ ನಾವು ಪ್ರಾರ್ಥನೆ ಮಾಡೋಣ ಅಲ್ಲ ಸರ್, ನಮ್ಮ ದೇಶ ನಮ್ಮ ಇಡೀ ಜಗತ್ತೇ ಯಾರಿಗೂ ಯಾವುದೇ ತೊಂದರೆ ಆಗದೆ ಇರೋ ತರ ಮುಂದುವರಿಲಿ ಅಂತ. ಗಜಾನಂದ್ ಸರ್ ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಹ ಓಕೆ
0: ಧನ್ಯವಾದ.
1: ಗಾಯತ್ರಿ ಈಗ ಮುಂದಿನ ಗೀತೆಯನ್ನ ಪ್ರಸಾರ ಮಾಡೋಣ,
0: ಅದಕ್ಕಿಂತ ಒಂದು ಎರಡು ವಾಣಿಜ್ಯ
1: ಪ್ರಕಟಣೆಯನ್ನ ಪ್ರಸಾರ ಮಾಡೋಣ.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್, ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ ಕೈಗೆ ಬ್ಯಾಂಡೇಜು
5: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ, ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU.WSSP.Karnataka.GOV.inನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
6: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
7: ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಹಲೋ, ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಸರ್, ಹೇಳಿ, ತಮ್ಮ ಹೆಸರು?
1: ಶಿವಲಿಂಗಯ್ಯ, ಬೆಳಗಾವಿ ಜಿಲ್ಲೆ ರಾಜಕೋಟದಿಂದ ಮಾತಾಡೋದು.
0: ಅದೇ ಶಿವಲಿಂಗಯ್ಯ ಸರ್, ನಿಮ್ಗೆ ಪ್ರಶ್ನೆ ಕೇಳ? ಪ್ರಶ್ನೆಗೆ ರೆಡಿ ಇದ್ದೀರಾ?
1: ರೆಡಿ.
0: ಕನ್ನಡ ರೈತ ಗೀತೆಯನ್ನು ರಚಿಸಿದವರು ಯಾರು?
1: ಮೇಡಮ್ ರೀ, ರಾಷ್ಟ್ರಕವಿ ಕುವೆಂಪು ರೀ.
0: ನೋಡಿ, ಅದು ಅವ್ರದ್ದು
1: ಕಾಮನಗುಲು ರೀ. ನಟನೆ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಸಂಗಡಿ.
2: ಈಗ ಅದು ಏನು ಚಲನಚಿತ್ರ ಇದೆ ತೆರೆ ಕಂಡ ವರ್ಷನು ಹೇಳ್ಬಿಡಿ. ಹೇಳಿ, ಗೊತ್ತಿದ್ರೆ ಹೇಳಿ. ಗೊತ್ತಿಲ್ವಾ? ಕಾಮನಬಿಲ್ಲು ಚಿತ್ರ
1: ಬಿಡುಗಡೆ
2: 1983.
0: ಇಲ್ಲಿ
1: ವರ್ಷ ನಮ್ಮ ಇಂಡಿಯಾ.
0: ಹಲೋ
2: ಹಲೋ.
0: ಕಪಿಲ್ ದೇವ್ ಅವರ ನೇತೃತ್ವ ಕ್ಯಾಪ್ಟನ್ಶಿಪ್ ಅಲ್ಲಿ ಅಲ್ವಾ?
1: ಹೌದು, ಕಪಿಲ್ ದೇವ್
0: ಕ್ಯಾಪ್ಟನ್ಶಿಪ್ ಅಲ್ಲಿ. ಅದೇ ವೆಸ್ಟ್ ಇಂಡೀಸ್ ಜೊತೆಗೆ ಫೈನಲ್ ಮ್ಯಾಚ್ ಅಲ್ಲಿ ಅಲ್ವಾ? ಅವಾಗ ವೆಸ್ಟ್ ಇಂಡೀಸ್ ಅಂದ್ರೆ ಎಲ್ಲಾ ಇದು ಏನ್ ಹೇಳಿ, ಬೇರೆ ಎಲ್ಲಾ ದೇಶದವರು ತುಂಬಾ
2: ಹೆದರುತ್ತಿದ್ರು ಆ ಟೀಮಿಗೆ.
0: ಅಲ್ಲಿಂದಾನೇ ಇಂಡಿಯಾ ಅನ್ನೋ ಒಂದು ಕ್ರಿಕೆಟ್ ತಂಡ ಅಲ್ಲಿಂದಾನೇ ಪ್ರಸಿದ್ಧಿ ಪಡಿತು ನೋಡಿ. ಯಾಕಂದ್ರೆ ದೈತ್ಯ ವೆಸ್ಟ್ ಇಂಡೀಸ್ ಅಂತ ಹೆಸರಿತ್ತಲ್ಲ. ಕಟ್ ಆಗ್ತಾ ಇದೆ ಸರ್ ತಮ್ ಕಾಲ್ ಮಧ್ಯ ಮಧ್ಯದಲ್ಲಿ. ಹೇಳಿ ಹೇಳಿ, ಈಗ ಹೇಳಿ. ಹಲೋ. ಅದೇ ಈಗ ನೋಡಿ ಪ್ರಶ್ನೆ ಏನಾಯ್ತು, ನಾವು ಕೇಳಿದ್ ಒಂದಾಯ್ತು, ನೀವು ಬರ್ತಾ ಇರೋ ಟ್ರ್ಯಾಕ್ ಇನ್ನೊಂದಾಯ್ತು. ಈಗ
2: ವಿಶ್ವಕಪ್ ಹೋಗಿ ಮುಟ್ಟಿದ್ರು ಅವರು.
0: ಅದೇ ಕನ್ನಡ ರೈತ ಗೀತೆಯನ್ನ ರಚಿಸಿದವರು ಕವಿ ಕುವೆಂಪು ಅಂತ ಹೇಳಿದ್ರಿ. ಕುವೆಂಪು ಬಗ್ಗೆ ಹೇಳೋದಾದ್ರೆ
1: ಕೇಳಿ.
0: ಅದೇ ಹೇಳಿ ಸರ್. ಹಲೋ, ಕಾಲ್ ಕಟ್ ಆಗ್ತಾ ಇದೆ ಸರ್.
1: ಏನಿಲ್ರಿ ಮೇಡಮ್ ರೀ,
0: ನಮ್ಗೆ. ಹಲೋ ಹೇಳಿ.
1: ಮೇಡಮ್ ರೀ, ಮೊದಲನೇದವರ ಗೋವಿಂದ ಪೇಟೆ, ಎರಡನೇದವರ ಕುವೆಂಪು.
0: ಕೇಳ್ತಾ ಇದೆ. ಹಲೋ
1: ಹಲೋ
0: ಹಲೋ,
2: ನಿಮ್ ಕರೆ ಕಟ್ ಕಟ್ ಆಗಿ ಕೇಳಿಸ್ತಾ ಇದೆ.
0: ಅದೇ ಅವರಿಗೆ ಮಾತಾಡೋ ವಿಷಯ ತುಂಬಾ ಇತ್ತು, ಬಟ್ ಏನಾಗಿದೆ ಕೆಲವೊಂದ್ಸಲ ಈ ತರ ಸಮಸ್ಯೆ
2: ವಾತಾವರಣ ಒಂದು ರೀತಿ ಇದ್ದಿರುತ್ತಲ್ಲ.
0: ಅದೇ
2: ಮಳೆಯಿಂದ
0: ಇನ್ನೊಂದು ಕರೆ. ಹಲೋ ಸರ್, ಹೇಳಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ತಮ್ಮ ಹೆಸರು?
2: ಸುಬ್ರಹ್ಮಣ್ಯ
0: ಅವರು. ಅದೇ ಸುಬ್ರಹ್ಮಣ್ಯಂ ಅವರು ಎಲ್ಲಿಂದ ಮಾತಾಡ್ತಾ
2: ಇರೋದು?
0: ಬೆಂಗಳೂರಿಂದ. ಓಕೆ. ಅದೇ ನಾವು ಕನ್ನಡ ರೈತ ಗೀತೆಯನ್ನ ರಚಿಸಿದವರು ಯಾರು ಅಂತ ಕೇಳಿದ್ವಿ ಪ್ರಶ್ನೆ. ಅವರು ಉತ್ತರ ಹೇಳಿದ್ರು ಕುವೆಂಪು ಅಂತ ಹೇಳಿ. ಈಗ ಕುವೆಂಪು ಬಗ್ಗೆ ನೀವು ಹೇಳ್ತೀರಾ ಅಥವಾ ನಾನು ಮುಂದಿನ ಒಂದು ಪ್ರಶ್ನೆನ ಪ್ರಸಾರ ನಿಮ್ಗೋಸ್ಕರ ಕೇಳ? ಹಲೋ,
2: ಅವ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಡ್ತೀರಾ ಅಥವಾ ನಿಮ್ ಬೇರೆ ಪ್ರಶ್ನೆ?
0: ನಮ್ಗೆ ಉತ್ತರ ಆಲ್ರೆಡಿ ಸಿಕ್ಕಿದೆ. ಏನ್ ಮಾಡ್ತೀರಿ
2: ಪ್ರಶ್ನೆ ಕೇಳ್ಬೇಕಾ?
0: ಹಲೋ, ಪ್ರಶ್ನೆ ಕೇಳ್ತೇನೆ. ಹಿಂದೂ ಮಾಸಗಳ ಹೆಸರನ್ನ ಹೇಳ್ತೀರಾ ಸರ್? ಹಲೋ
2: ಸುಬ್ರಹ್ಮಣ್ಯ ಅವ್ರೆ, ಕೇಳಿಸ್ತದ?
0: ಹಿಂದೂ ಮಾಸಗಳು ಗೊತ್ತಿದೆಯಾ?
1: ಚೈತ್ರ ಮಾಸ, ವೈಶಾಖ ಮಾಸ, ಜ್ಯೇಷ್ಠ ಮಾಸ, ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಅಶ್ವಜ ಮಾಸ, ಮತ್ತೆ ಕಾರ್ತಿಕ ಮಾಸ, ಮಾರ್ಗಶಿರ ಮಾಸ, ಪುಷ್ಪ ಮಾಸ, ಮಾಘ ಮಾಸ, ಮತ್ತೆ ಫಾಲ್ಗುಣ ಮಾಸ ಮೇಡಮ್.

0: ಕರೆಕ್ಟ್ ಆಗಿ ಹೇಳಿದ್ರ. ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ, ಶ್ರಾವಣ, ಭಾದ್ರಪದ, ಅಶ್ವಯುಜ, ಕಾರ್ತಿಕ, ಮಾರ್ಗಶಿರ, ಪುಷ್ಯ, ಮಾಘ, ಫಾಲ್ಗುಣ. ಅದೇ ಚೆನ್ನಾಗಿ ಹೇಳಿದ್ರಿ ಸರ್. ಯಾಕೆ ಗೊತ್ತಾ, ಸ್ಟಾರ್ಟ್ ಆಯ್ತು ನೋಡಿ ನಮ್ಮ ಆಷಾಢ ಅಲ್ವಾ, ಆಷಾಢ ಮಾಸದಿಂದ ಈಗ ಹಬ್ಬಗಳ ಸರಮಾಲೆನೇ ಶುರು ಆಯ್ತು. ಅದೇ ಶ್ರಾವಣದಿಂದ ಸ್ಟಾರ್ಟ್. ಈ ಕಡೆ ನಮ್ ಕಡೆ ಏನಾಗಿದೆ, ಆಕಾಶ ಆಷಾಢ ಏಕಾದಶಿಯಿಂದ ಶುರು ಸರ್ ಹಬ್ಬಗಳ ನಮ್ಮ ಈ ಭಾಗದಲ್ಲಿ. ಯಾವ್ದು ಹೇಳಿ, ನಮ್ಮ ಕರಾವಳಿ ಭಾಗದಲ್ಲಿ, ಅದ್ರಲ್ಲೂ ಕಾರವಾರದಲ್ಲೆಲ್ಲ ಆಷಾಢ ಏಕಾದಶಿಯಿಂದ ಸ್ಟಾರ್ಟ್ ಆಗತ್ತೆ. ವೈಕುಂಠ ಏಕಾದಶಿ ಅಂತ ಹೇಳ್ತೀವಿ ಸರ್ ಇಲ್ಲಿ. ಅದಕ್ಕೆ ನಾಳೆಯಿಂದ ಶುರು, ವೈಕುಂಠ ಏಕಾದಶಿಯಿಂದ ಶುರು. ಪಂಡರಾಪುರದಲ್ಲಿ ತುಂಬಾ ದೊಡ್ಡ ಉತ್ಸವ ಸರ್ ಈಗ.
1: ಅದೇ
0: ವೈಕುಂಠ ಏಕಾದಶಿ, ಆಮೇಲೆ ಶ್ರಾವಣ ಬರುತ್ತೆ.
1: ಶ್ರಾವಣ ಬಂದ್ಮೇಲೆ
0: ಅದೇ ಹಬ್ಬಗಳ ಸುರಿಮಳೆ. ನಾಗ, ಆಮೇಲೆ ನಾಗದಿಂದ ಗಣಪ ಬರ್ತಾನೆ, ಆಮೇಲೆ ಕೃಷ್ಣ ಬರ್ತಾನೆ ಸರ್ ಕೃಷ್ಣಾಷ್ಟಮಿ, ಆಮೇಲೆ ನಮ್ಮ ರಕ್ಷಾಬಂಧನ ಬರುತ್ತೆ ಸರ್. ನಮ್ಗೆಲ್ಲ ಸಹೋದರಿಯರಿಗೆ ಒಂದು ಪ್ರೀತಿ,
2: ನಂತರ ಒಂದು
0: ಆಮೇಲೆ ಬರುತ್ತೆ ನವರಾತ್ರಿ. ಅದೇ ಎಲ್ಲಾನು, ಅದಕ್ಕೆ ನಾನು ಈ ಹಿಂದೂ ಮಾಸಗಳ ಹಬ್ಬಗಳನ್ನ ಹೆಸರು ಹೇಳಿ ಅಂತ. ಈ ಹಬ್ಬಗಳ ಹಿಂದಿನ ಒಂದು ವೈಶಿಷ್ಟ್ಯವನ್ನ ಹೇಳ್ತೀರಾ ಸರ್, ಹಬ್ಬಗಳನ್ನ ಹಿರಿಯರು ಯಾಕೆ ಆಚರಣೆ ಮಾಡ್ತಾ ಇದ್ರು ಅಂತ?
1: ಯಾಕೆ ಅಂತ ಹೇಳಿದ್ರೆ, ತನ್ನ ಮಕ್ಕಳ ದೂರದಲ್ಲಿ ಇರ್ತಾರೆ ಮೇಡಮ್, ಈ ಎಲ್ಲ ಒಟ್ಟು ಗೂಡಲ್ಲಿ ಅಂತಾನೆ ಈ ಹಬ್ಬಗಳು ಆಗಿರ್ಬೋದು ಅಂತ ನನ್ನ ಅನಿಸಿಕೆ ಮೇಡಮ್.
0: ಅದೇ ಅದೇ ನಿಮ್ಮ ಅನಿಸಿಕೆ ಎಲ್ಲ ಅದು ಸರಿ ಸರ್. ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು, ಜನರೆಲ್ಲ ಆದಷ್ಟು ನೌಕರಿಗಳಿಗೆಲ್ಲ ಹೋಗ್ತಾ ಇರ್ಲಿಲ್ಲ
2: ಒಂದೇ ಕಡೆ.
0: ಹಾ, ಮತ್ತೆ ಅವರೆಲ್ಲರೂ ರೈತ ಒಂದು ಜಮೀನಿನ ಕೆಲಸ ಮಾಡ್ತಾ ಇದ್ರು, ಭೂಮಿ ತಾಯಿಯ ಬೆಳೆಯನ್ನ ಅವಲಂಬಿಸಿದ್ರಲ್ವಾ. ಈ ಮಳೆ ಅದೇ, ಮತ್ತೆ ಮಳೆ ಆದ ನಂತರ ಸ್ವಲ್ಪ ಅವರಿಗೆ ಇದಾಗ್ತಿತ್ತು ಇಂಥ ಒಂದು ಮಾಸದಲ್ಲಿ. ಅವಾಗ ಈ ಭೂಮಿ ತಾಯಿಗೆ ತಮ್ದೇನೋ ಒಂದು ಅರ್ಪಣೆಯನ್ನು ಮಾಡುವ ಅನ್ನೋ ದೃಷ್ಟಿಯಲ್ಲಿ ಒಂದೊಂದು ಹಬ್ಬವನ್ನ ಆಚರಿಸಿಕೊಂಡಿದ್ದಾರೆ. ಈಗ ನಾಗದೇವನ ಆಚರಣೆಯಿಂದ ನಾಗರ ಪಂಚಮಿ ಹಬ್ಬಕ್ಕೆ, ಆಮೇಲೆ ನಾಗದೇವನ ಹುತ್ತಕ್ಕೆ ಹಾಲು ಹಾಕೋದು, ಆಮೇಲೆ ಅದೆಲ್ಲ ಮನೆಯಲ್ಲ ಹಿರಿಯರು ಕಿರಿಯರು ಎಲ್ಲರೂ ಎಲ್ಲ ಸದಸ್ಯರು ಸೇರಿ ಒಂದು ಸಂಸ್ಕೃತಿ, ನಮ್ಮ ಒಂದು ಭಾರತೀಯ ಸಂಸ್ಕೃತಿಯನ್ನ ಈ ಹಬ್ಬಗಳ ರೂಪದಲ್ಲಿ ಅವರದನ್ನು ಹೊರಗೆ ತಂದಿದ್ರು ಸರ್. ಕಾಲಾಂತರದಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನಾವೆಲ್ಲ ಈ ಜಾಬ್ ಮಾಡೋ ಒಂದು ನೆಪದಲ್ಲಿ ಆ ಕಡೆ ಈ ಕಡೆ
2: ಊರಿಗೆ
0: ಅದನ್ನೆಲ್ಲ ಈಗ ಮರ್ತಿದ್ವಿ ನಾವು ಕೆಲವೊಂದು ಹಬ್ಬಗಳನ್ನ. ಆದ್ರೆ ಈಗ ನಮ್ಮ ಸೋಶಿಯಲ್ ಮೀಡಿಯಾ ಇದೆ ಅಲ್ವಾ ಸರ್, ತುಂಬಾ ನೆನ್ಪ್ ಮಾಡ್ಕೊಡ್ತಾ ಇದೆ. ಒಂದು ತಿಂಗಳ ಮುಂಚೆನೆ ನಾಗರ ಪಂಚಮಿ ಬರ್ತಾ ಇದೆ ಅಂತ. ಈಗ ಮತ್ತೆ ಜನರು ಒಟ್ಟಾಗ್ತಾ ಇದ್ದಾರೆ ನೋಡಿ ಸರ್ ಈ ಹಬ್ಬಗಳ ಒಂದು
1: ಆಚರಣೆ.
0: ಅದೇ ಸುಬ್ರಹ್ಮಣ್ಯ
1: ಗೌರಿ ಹಬ್ಬ ಅಂತ ಹೇಳಿದ್ರೆ ಅಣ್ಣ ತಂಗಿಗೆ ಬಾಗಿನ ಕೊಡುವಂತ ಒಂದು ಹಬ್ಬ ಮೇಡಮ್. ಇದು ತಾಯಿ ಕೂಡ ಮಗಳಿಗೆ ಬಾಗಿನ ಕೊಡುವಂತ ಒಂದು ಹಬ್ಬ.
0: ನಮ್ದೆಲ್ಲ ಹಬ್ಬ ನಾಳೆಯಿಂದ ಶುರು ಸರ್, ವೈಕುಂಠ ಏಕಾದಶಿ ಅದೇ ನಮ್ಮ ಈ ಕರಾವಳಿ ಭಾಗದಲ್ಲಿ. ಆಮೇಲೆ ಈ ಎಲ್ಲ ಹಬ್ಬಗಳು ನಾವು ತುಂಬಾ ಗ್ರ್ಯಾಂಡ್ ಆಗಿ ಆಚರಣೆ ಮಾಡ್ತೀವಿ ಸರ್. ಹಬ್ಬಕ್ಕೆಲ್ಲ ಹೊಸ ಬಟ್ಟೆ ಹಾಕೋದು, ಸಿಹಿ ಊಟ ಅಡುಗೆ ಮಾಡೋದು, ಒಬ್ರಿಗೆ ಒಬ್ರು
2: ಮನೆಯಲ್ಲಿ ಹಬ್ಬಕ್ಕೆ ಒಂದೊಂದು ಅಡುಗೆ ವಿಶೇಷತೆ,
0: ಸಂಬಂಧಗಳು ಬೆಸೆಯುವಂತ ಹಬ್ಬ, ಎಲ್ರಿಗೆ ಹಿರಿಯರಿಂದ ಕಿರಿಯವರಿಗೆ ಒಂದು ಒಳ್ಳೆ ಆಶೀರ್ವಾದವನ್ನು ಪಡೆಯುವಂತ ಹಬ್ಬ ಸರ್ ಇದು.
1: ಈಗ
0: ಬರುವಂತದ್ದು ಎಲ್ರು ಒಟ್ಟಾಗಿ
1: ಹಬ್ಬ ಅಂತ ಹೇಳ್ಬೋದು.
0: ಅದೇ ಸರ್, ಈ ವರ್ಷ ಎಲ್ರು ಒಟ್ಟಾಗಿ ಚೆನ್ನಾಗಿ ಹಬ್ಬವನ್ನ ಆಚರಿಸುವ ಸರ್. ಓಕೆನಾ? ಓಕೆ
1: ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಮಾಹಿತಿಗಾಗಿ ಧನ್ಯವಾದ ಮೇಡಮ್.
0: ಧನ್ಯವಾದಗಳು ನಿಮ್ಗೂ ಕೂಡ. ಕೈತ್ರಿ, ಇನ್ನೊಂದ್ ಕರೆ ಬರ್ತಾ ಇದೆ. ನಾವು ಹಾಡ್ ಹಾಕೋಕ್ಕಿಂತ ಅವ್ರ ಕರೆಗಳನ್ನೇ
2: ಸ್ವೀಕಾರ ಮಾಡೋದು. ಹಲೋ
0: ಸರ್, ನಮಸ್ತೆ.
3: ನಮಸ್ತೆ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ಮರಬನಹಳ್ಳಿಯಿಂದ ಸಿಟಿ ಬಸ್ಸಾಯ್.
2: ಸಿಟಿ ಬಸವರ,
0: ಸಿಜಿ ಬಸವರ. ಕಟ್ ಕಟ್ ಆಗ್ತಾ ಇದೆ,
2: ನಿಮ್ ಕೇಳಿಸ್ತಾ ಇದೆಯಾ? ನಾವು
0: ಸ್ವಲ್ಪ ಒಂದ್ ಕೆಲಸ ಮಾಡ್ತೀರಾ, ಸ್ವಲ್ಪ ನೆಟ್ವರ್ಕ್ ಸೈಡ್ ಬಂದ್ಬಿಡಿ ಸರ್, ನಮ್ ಜೊತೆ ನಿಮ್ ಜೊತೆ ಸ್ವಲ್ಪ ಫ್ರೀ ಆಗಿ ಚೆನ್ನಾಗಿ ಮಾತಾಡೋಣ. ಯಾಕಂದ್ರೆ
3: ನಮ್ಗೆ
2: ಈಗ ಕೇಳಿಸ್ತಾ
0: ಕೇಳ್ತಾ
2: ಇದೆ.
0: ಗಾಯತ್ರಿ ಅವರು ಪ್ರಶ್ನೆನ ಕೇಳ್ತಾರೆ.
2: ಈ ಸಂಚಾರಿ ನಿಯಂತ್ರಣದ ಮೂಲ ಸಾಧನ ಯಾವುದು? ಸಂಚಾರಿ ನಿಯಂತ್ರಣದ ಮೂಲ ಸಾಧನ ಯಾವುದು?
3: ಮೂಲ
2: ಸಾಧನ

0: ಇವು ರಸ್ತೆ ಮೇಲೆ ಸಂಚಾರ ಮಾಡ್ಬೇಕಾದ್ರೆ, ವಾಹನವನ್ನ ಚಲಾಯಿಸ್ಕೊಂಡು ಹೋಗ್ಬೇಕಾದ್ರೆ ಅದನ್ನ ಅದರ ಸಂಚಾರವನ್ನ ಸರಿಯಾಗಿ ನಿಯಂತ್ರಿಸುವಂತ ಒಂದು ಸಾಧನ. ಹಲೋ
1: ಹಲೋ ಸರ್ ಹೇಳಿ.
0: ಅಲ್ಲ ಅಲ್ಲ ಅಲ್ಲ, ಅದು ನಿಲ್ಲು ಅಂದ್ರೆ ನಿಲ್ಬೇಕು, ನೀವು ಹೋಗಂದ್ರೆ ಹೋಗ್ಬೇಕು.
2: ಟ್ರಾಫಿಕ್
1: ಅನ್ನ ಕಂಟ್ರೋಲ್ ಮಾಡ್ತಾ ಇರೋದ್ ಏನ್ ಸರ್ ನಿಮ್ಗೆ? ನೀವು ಬೆಳಿಗ್ಗೆ ಆಫೀಸಿಗೆ ಹೋಗ್ತೀರಾ? ನಾನು ಹೇಳ್ತೀನಿ ನೋಡಿ, ನಿಮ್ಗೊಂದು ಹಿಂಟ್ಸ್ ಕೊಡ್ತೀನಿ. ಬೆಳಿಗ್ಗೆ ಆಫೀಸಿಗೆ ಹೋಗ್ತೀರಾ, ಸ್ವಲ್ಪ ಲೇಟ್ ಆಗಿರತ್ತೆ. ಒಂದ್ ಕಡೆ ನಿಮ್ಗೆ ಒಂದು ಲೈಟ್ ತೋರಿಸುತ್ತೆ, ಸ್ಟಾಪ್ ಅಂತದೆ. ನೀವು ಮುಂದೆ ಹೋದ್ರೆ ನಿಮ್ ಪೊಲೀಸರು ಫೈನ್ ಹಾಕ್ತಾರೆ. ಏನದು?
0: ನೋಡಿ ಸಂಧ್ಯಾ ಅವರು ನಿಮ್ಗೆ ಎಲ್ಲಿಂದ ಎಲ್ಲಿ
2: ಅದೇ
1: ಸರ್, ಈ ಸಿಗ್ನಲ್ ಗಳು ಇಷ್ಟೊಂದು ತೊಂದ್ರೆ ಕೊಡೋದಿಲ್ಲ ಅಂತ ಹೇಳಿದ್ರೆ ನಾವ್ ಯಾವತ್ ಲೇಟ್ ಆಗಿರ್ತೀವಲ್ಲ, ಪಕ್ಕ ನಮಗೆ ಸಾಥ್ ನೀಡೋದಿಲ್ಲ ಅಲ್ವಾ?
0: ಕಟ್ಟಿದೀರಾ ಫೈನ್ ಯಾವತ್ತಾದ್ರೂ? ಇಲ್ಲ
2: ಕಟ್ಟಿದೀವಿ ಮೇಡಮ್. ಒಂದ್ಸಲ ಒಂದ್ಸಲ ಸೀಟ್ ಬೆಲ್ಟ್ ಹಾಕಿದಾಗ ಕಟ್ಟಿದ್ವಿ.
0: ಹಾಕ್ಲೇಬೇಕು ಹೆಲ್ಮೆಟ್,
2: ಹೆಲ್ಮೆಟ್ ಇಲ್ದಾಗ್ಲೂ ಹಾಕಿದೀವಿ.
0: ಹೆಲ್ಮೆಟ್
1: ಹಾಕದೇ ಇದ್ರೆ ಅದು ಏನ್ ಗೊತ್ತಾ ಸರ್, ನಮ್ಗೆ ಅನ್ಸುತ್ತೆ ನಾವು ಫೈನ್ ಅನ್ನ ಕಟ್ಟಿದೀವಿ. ನಮ್ ಸುರಕ್ಷತೆಗೋಸ್ಕರನೇ ಅವ್ರು ಹೇಳಿರ್ತಾರಲ್ವಾ, ಅದೇ ಹೆಲ್ಮೆಟ್ ಹಾಕದೆ ನಾವು ಫಾಸ್ಟ್ ಆಗಿ ಓಡಿಸಿದ್ರೆ ಏನ್ ಗೊತ್ತಾ, ವಾಹನ ಕೇವಲ ನಮ್ಮದಾಗಿರುತ್ತೆ ಸರ್, ರೋಡ್ ಮಾತ್ರ ಜೋಲಿ ಹೊಡೆದ ಅಂದ್ರೆ ಇಡೀ ಜೀವನನೇ ಹಾಳಲ್ವಾ ಸರ್. ಅದಕ್ಕೆ ನಾನು ಎಷ್ಟೊಂದು ಇದು ನೋಡಿದೀನಿ ಗೊತ್ತಾ, ಹೆಲ್ಮೆಟ್ ಹಾಕಿದವರು ಆದಷ್ಟು ಹೆಚ್ಚು ಅಪಘಾತದಿಂದ ಪಾರಾಗ್ತಾರೆ. ತಲೆಗೆಲ್ಲ ಕೈ ಕಾಲಿಗೆಲ್ಲ ಇದಾಗಿರತ್ತೆ, ಮೂಳೆ ಬಿಡ್ದಿರತ್ತೆ
2: ಸರ್, ತಲೆಗೆ
1: ತಲೆಗೆ ಅದು ಒಳ್ಳೆ ಅದಕ್ಕೆ ಅನ್ನೋದು ಸರ್, ISI ಮಾರ್ಕ್ ಇರುವಂತಹ ಒಳ್ಳೆ ಕ್ವಾಲಿಟಿ ಹೆಲ್ಮೆಟ್ ಅನ್ನ ತಗೊಳ್ಬೇಕು.
0: ಕಾರ್ ಚಲಾಯಿಸಬೇಕಾದ್ರೆ
1: ನಮ್ ಈ ಕಡೆ ಏನಾಗಿದೆ ಈಗ, ನಾವು ಸಿಗ್ನಲ್ ಅಂದ್ರೆ ಈ ಬ್ಯಾಂಗ್ಳೂರ್ ಎಲ್ಲ ಹೋಗ್ತಿವಲ್ಲ ಸರ್, ಅವಾಗ ನಮ್ಗೆ ಅನಿಸುತ್ತೆ ಅಯ್ಯೋ ಅಪ್ಪ ಯಾವ ತರ ಜನಸಾಗರ, ಮತ್ತೆ ಏನಪ್ಪ ಇದು ಇಷ್ಟು ನಾವು ನಿಂತ್ಕೊಳ್ಬೇಕು ಈ ಕಾರಲ್ಲಿ ಅಂತ. ನಮ್ಗೆ ಪ್ರಾಬ್ಲಮ್ ಏನ್ ಗೊತ್ತಾ, ನಮ್ಮ ಕಾರವಾರದಲ್ಲಿ ಇನ್ನೂ ಸಿಗ್ನಲ್ ಬಂದಿಲ್ಲ ಸರ್.
0: ಹೌದು ಮುಂದೆ ಅಲ್ಲ ಇದು,
2: ಇಲ್ಲ
1: ಆದ್ರೆ ಇಲ್ಲಿ ಜನ ಸ್ವಲ್ಪ ಸಿಗ್ನಲ್ ಇಲ್ದೇ ಇದ್ರು ಮೈಂಡ್ ಅನ್ನ ಸಿಗ್ನಲ್
2: ಮಾಡ್ಕೊಂಡಿದ್ದಾರೆ.
1: ಅಂದ್ರೆ ಒಂದೇ ಏಕಮುಖ ಸಂಚಾರ ಇದೆ, ಒನ್ ವೇ ಇದೆ ಸರ್, ಒಂದ್ ಕಡೆಯಿಂದ ಹೋಗಿ ಇನ್ನೊಂದ್ ಕಡೆಯಿಂದ ಬರ್ತಾರೆ. ಏಕಮುಖ ಸಂಚಾರದಲ್ಲಿ ದ್ವಿಮುಖ ಮಾಡಿದ್ರೆ ನಮ್ಗೆ ಪಕ್ಕಾ ಫೈನ್ ಹಾಕಿ ಮನೆ ಕಳಿಸ್ತಾರೆ ಹೋಗಿ ಅಂತ.
2: ಒಮ್ಮುಖ
1: ರಸ್ತೆ, ಅದಕ್ಕೆ ಆ ಜನ ಆ ಮೈಂಡ್ ಅನ್ನ ಸೆಟ್ ಮಾಡ್ಕೊಂಡಿದ್ದಾರೆ ಸರ್. ಈಗ ಈ ರೋಡ್ ಹೋದ್ರೆ ಅಲ್ಲಿ ಪೊಲೀಸ್ ನಿಂತ್ಕೊಂಡಿರ್ತಾರೆ, ಆ ಕಡೆ ಹೊಡೆಯೋದಿಲ್ಲ, ಬೇರೆ ಕಡೆಯಿಂದ ಕಟ್ಟಿಕೊಂಡು. ಆದ್ರೆ ನಾವು ಬೆಂಗ್ಳೂರಲ್ಲೆಲ್ಲ ಹೋದಾಗಲ್ಲ ಸರ್, ನಮ್ಗೆ ಅನ್ಸುತ್ತೆ ಏನಲ್ಲ ಈ ತರ ಸಿಗ್ನಲ್ ಹಾಕಿ ಜನರನ್ನ ಅಷ್ಟೇ ನಿಯಂತ್ರಣ ಮಾಡಿ ಅಷ್ಟೇ ಜನರನ್ನ ಬಿಟ್ಟು ಯಾವ ತರ ಕಂಟ್ರೋಲ್ ಮಾಡ್ತಾ ಇದೆ ನಮ್ಮ ರಾಜ್ಯ ಸರ್ಕಾರದ ಪೊಲೀಸರು ಅಂತ ಅನ್ಸುತ್ತೆ ಸರ್. ಎಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದ ಹ್ಯಾಟ್ಸಪ್ ಅನ್ಬೇಕು, ಧನ್ಯವಾದ ಅನ್ಬೇಕು ಸರ್.
2: ಯಾಕಂದ್ರೆ
1: ಪಾಪ
0: ಅಷ್ಟೊತ್ತವರೆಗೂ ನಿಂತ್ಕೊಂಡಿರ್ತಾರ ಅವರು,
2: ನಿಂತ್ಕೊಂಡು
1: ಈ ಕಾರ್
2: ಚಲಾಯಿಸ್ತಾ ಇತ್ತು ಯಾಕೆ ಅಂತ ಹೇಳಿದ್ರೆ
1: ಇಂತ ಕಾರ್ಯಕ್ರಮಗಳ ಮುಖಾಂತರ ನಾವು ಅಲರ್ಟ್ ಆಗ್ತಿವಲ್ವಾ ಸರ್. ಅಯ್ಯೋ ಹೌದು, ಕಾರನ್ನೆಲ್ಲ ಒಂದ್ ಕಡೆ ಸ್ಟಾಪ್ ಮಾಡಿ
0: ಏನಾಗ್ತದೆ, ಚಲಾಯಿಸ್ಬೇಕಾದ್ರೆ ಫೋನ್ ಅಲ್ಲಿ ಮಾತಾಡೋದು ಹೆಚ್ಚಾಗಿದೆ. ಮೊಬೈಲ್ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ಬದಿಗೆ ಹೋಗಿ
1: ಎಲ್ಲಾ ಏನು ವ್ಯವಸ್ಥೆ ಇದೆ ನೋಡಿ ಸರ್, ಅದು ನಮ್ಮ ಜೀವನವನ್ನ ರಕ್ಷಣೆ ಮಾಡೋ ವ್ಯವಸ್ಥೆ
0: ಮಾಡೋಕ್ಕೋಸ್ಕರ.
1: ಆದ್ರೆ ನಾವು ಆ ವ್ಯವಸ್ಥೆಗಳನ್ನ ಮುರಿದು ಮುಂದೆ ಹೋದ್ರೆ ಅಪಘಾತ ತಪ್ಪಿದ್ದ.
0: ಅದಕ್ಕೆ ನಾವೇ
2: ಜವಾಬ್ದಾರಿ
1: ಸರ್. ನಿಮ್ ಜೊತೆ ಮಾತಾಡಿ ಖುಷಿ ಆಯ್ತು ಸರ್.
2: ನಮಸ್ತೆ ಸರ್. ನಿಮ್ ಮತ್ತೊಂದ್ ಮಾತಾಡಿ, ನೀವು ಒಂಥರ ಆಕಾಶವಾಣಿ ವಯಸ್ಕರ ಶಾಲೆ ಮೇಡಮ್ ಅವ್ರ ನಮಗೆ, ಬಾಲವರ ಸಂಗೀತದ ಶಾಲೆ, ಶುಕ್ರವಾರ ರಸಪಾಸೆ ಶಾಲೆ, ಮಂಗಳವಾರ ಪ್ರಬಂಧ ಶಾಲೆ.
1: ಹೌದೌದು, ಸಂದೇಶಗಳನ್ನ ಕಳಿಸ್ತಾ ಇರ್ತೀರಲ್ಲ ಸರ್.
0: ಹೌದು
2: ಸರ್,
1: ನಮ್ಮ

0: ಅಧಿಕಾರಿಗಳು ಒಳ್ಳೆ ಒಳ್ಳೆ ಒಂದು ವಿಷಯಗಳನ್ನ ನಿಮ್ಗೆ ಕೊಡ್ತಾರೆ, ಮತ್ತೆ ಅದಕ್ಕೆ ತಕ್ಕಂತೆ ನೀವೆಲ್ಲ ಸ್ಪಂದನೆ ಮಾಡ್ತಾ ಇದ್ದೀರಲ್ಲ ಸರ್. ಹಾಗೇನೆ ಸರ್, ಶನಿವಾರ ನಮ್ಮ ನೈಟ್ ಅಂದ್ರೆ 8 ಗಂಟೆಯಿಂದ 8:15 ತನಕ ನಮ್ಮ ಒಂದು ವಾರದ ಕಾರ್ಯಕ್ರಮ ಏನಿದೆ ಅಲ್ಲ, ಆ ಕಾರ್ಯಕ್ರಮದ ಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ಆಧರಿಸಿದ ಒಂದು ಸಂದೇಶ ಕಳಿಸಬಹುದು ಸರ್, ಅದೊಂದಿದೆ ಮುಂದೆ ಬಂದು ನಮ್ಮ ಕಾರ್ಯಕ್ರಮದ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಾಗ ನಮಗೂ ಏನನ್ಸುತ್ತೆ, ಹಾ ಇನ್ನೂ ಒಳ್ಳೆಯ ಕಾರ್ಯಕ್ರಮವನ್ನು ಜನರಿಗೆ ಕೊಡೋಣ ಅನ್ನೋ ಒಂದು ನಮ್ಗೆ ಆತ್ಮವಿಶ್ವಾಸ ಬೆಳೆಯುತ್ತೆ ಸರ್. ಓಕೆ, ಥ್ಯಾಂಕ್ ಯು,
1: ಥ್ಯಾಂಕ್ ಯು, ನಮಸ್ತೆ ಸರ್, ಧನ್ಯವಾದ.
0: ಗಾಯತ್ರಿ, ಇವತ್ತಿನ ಎಲ್ಲಾ ಕಾಲರ್ಗಳು ತುಂಬಾ ಉತ್ಸಾಹದಿಂದ ಮಾತಾಡ್ತಾ ಇರೋದನ್ನ ನೋಡಿದ್ರೆ ಇನ್ನು ಕಾರ್ಯಕ್ರಮ ಮುಗಿಲಿಕ್ಕೆ ಕೇವಲ 4 ನಿಮಿಷ
2: ಇದೆ.
0: ಯಾಕಂತ ಹೇಳಿದ್ರೆ 5:45 ನಮ್ಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮನೋಚಿಂತನ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ ಅಲ್ವಾ.
2: ಹೌದು.
0: ಈಗ ನಿನ್ನ ಪ್ರಶ್ನೆ ಕೇಳು, ನಾನಿಲ್ಲಿ ಹಾಡನ್ನ ಪ್ಲೇ ಮಾಡ್ತೀನಿ.
2: ಸರಿ ಸರಿ. ಭಾರತದ ಯಾವ ನಗರವನ್ನು ವೈಟ್ ಸಿಟಿ ಎಂದು ಕರೆಯುತ್ತಾರೆ? ಇನ್ನೊಮ್ಮೆ ಪ್ರಶ್ನೆಯನ್ನು ಹೇಳಿಬಿಡ್ತೇನೆ. ಭಾರತದ ಯಾವ ನಗರವನ್ನು ವೈಟ್ ಸಿಟಿ ಎಂದು ಕರೆಯುತ್ತಾರೆ?
0: ಹಲೋ, ನಮಸ್ತೆ.
2: ಹಲೋ, ಹಾಂ, ಪ್ರಶ್ನೆ ಕೇಳಿಸ್ಕೊಂಡ್ರ ತಾವು?
3: ಇಲ್ರಿ ಮೇಡಮ್.
2: ಭಾರತದ ಯಾವ ನಗರವನ್ನು ವೈಟ್ ಸಿಟಿ ಎಂದು ಕರೆಯುತ್ತಾರೆ? ಭಾರತದ ಯಾವ ನಗರವನ್ನು ವೈಟ್ ಸಿಟಿ ಅಂತ ಕರೀತಾರೆ? ಶ್ವೇತ ನಗರ. ರಾಜಸ್ಥಾನ.
0: ಜೈಪುರ.
2: ಜೈಪುರ ಅಲ್ಲ.
0: ನಾನು ಕೇವಲ 3 ನಿಮಿಷ ಇದೆ ಸರ್, ಸ್ವಲ್ಪ ಜೈಪುರೇ, ಅದಕ್ಕೆ ಪುರನೇ ಇದೆ, ಬಟ್ ನಮ್ಮ ಸೂರ್ಯನ ಹೆಸರಿದೆ ಅದಕ್ಕೆ. ನೋಡಿ, ನಾವು ಯಾಕೆ ಹಿಂಟ್ಸ್ ಕೊಟ್ಟಿದೀವಿ ಗೊತ್ತಾ? ಬೇಡ, ಮತ್ತೆ ಬೇರೆ
2: ಟೈಮ್ ಕಡಿಮೆ ಇದೆ.
3: ಗುಲಾಬಿ ನಗರ ಜೈಪುರ,
0: ಗುಲಾಬಿ ನಗರ ಜೈಪುರ, ಪಿಂಕ್ ಸಿಟಿ ಅನ್ನೋದು ವೈಟ್ ಸಿಟಿ ಉದಯಪುರ. ಉದಯ
2: ಅಮೃತ ಶಿಲೆ, ಬಿಳಿ ಅಮೃತ ಶಿಲೆ ವಾಸ್ತುಶಿಲ್ಪಗಳ ರಚನೆ ಆದಂತ ಅರಮನೆಗಳು ಬಹಳಷ್ಟು ಇದೆ, ಅದಕ್ಕೆ ಶ್ವೇತ ನಗರ ಅಂತ ಕರೀತಾರೆ. ಹೌದು, ಉದಯ್ ಸಿಂಗ್.
3: ರಾಜಸ್ಥಾನ,
0: ಅಲ್ಲಿ ಸಂಸ್ಕೃತಿ ಕಲೆಗೂ ರಾಜಸ್ಥಾನ ತುಂಬಾ ಫೇಮಸ್ ಆಗಿದೆ ಸರ್. ಮರುಭೂಮಿ ಇರೋದ್ರೆ ಮರುಭೂಮಿ ಇದೆ, ಮತ್ತೆ ಅಲ್ಲಿಯ ಜನರ ವೇಷಭೂಷಣಗಳು, ಆಮೇಲೆ ರಾಜಸ್ಥಾನಿ ಒಂಟೆಗಳು ನೋಡಿ ಸರ್. ಇನ್ನು ಇಲ್ಲಿ ನಮ್ಮ ಕರಾವಳಿ ಭಾಗದಲ್ಲಿ ಕರಾವಳಿ ಉತ್ಸವ ಅಂತ ಒಂದು ನಡೀತದೆ ಸರ್. ನಮ್ಗೆಲ್ಲ ಒಂಟೆ ನಾವು
2: ನೋಡೋದೇ
0: ಇದು ಫಿಲ್ಮ್ ಅಲ್ಲಿ, ಟಿವಿಯಲ್ಲಿ, ಹಾಗೇನೆ ಚಿತ್ರದಲ್ಲಿ, ಅದು ರಿಯಲ್ ಅಲ್ಲ ಸರ್. ರಾಜಸ್ಥಾನಿ. ಹಾ ಸರ್, ಹಲೋ, ಹಾ ನಾನ್ ಮಾತಾಡ್ಬಿಟ್ಟೆ ಅಲ್ವಾ. ಇಲ್ಲಿ ನನಗೆ ನನ್ನ ಸ್ಟುಡಿಯೋ ವಾಚ್ ತೋರಿಸ್ತಾ ಇದೆ, ಸಂಧ್ಯಾ ನಿನ್ಗೆ ಇರೋದು 20 ಸೆಕೆಂಡ್ ಸರ್. ಮುಂದಿನ ಅವಕಾಶದಲ್ಲಿ ನಿಮ್ ಜೊತೆ ಮತ್ತೆ ಮಾತಾಡ್ತೀನಿ. ಹಾ, ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದ ಸರ್. ಹಾ,
3: ಥ್ಯಾಂಕ್ ಯು.
0: ಗೀತೆಗೊಂದು ಪ್ರಶ್ನೆ, ನೇರ ಫೋನ್ ಇನ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇವತ್ತು ಕರೆ ಮಾಡಿದಂತಹ ಎಲ್ಲ ಕೇಳುಗರಿಗೆಯೂ ಇನ್ನೊಮ್ಮೆ ಧನ್ಯವಾದಗಳು. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ನೀಡಿದವರು ಪಿ ವಿ ಜಯರಾಮನ್, ಡಿ ಎಸ್ ಮೇತ್ರಿ ಹಾಗೂ ಸಿರಿಲ್. ಹಾಗೆಯೇ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ನಾನು ಸಂಧ್ಯಾ ಮಂಗೇಶ್ಕರ್ ಹಾಗೂ ನನ್ನ ಜೊತೆಗೆ
2: ನಾನು ಗಾಯತ್ರಿ ಹರಿಕಾಂತ್.
0: ಕೇಳುಗರೆ, ನಮ್ಮ ನಿಲಯದಿಂದ ಗೀತೆಗೊಂದು ಪ್ರಶ್ನೆ, ಹಾಗೆಯೇ ಹಾಡಿಗೊಂದು ಗೀತೆ, ರೇಡಿಯೋ ಸ್ಪಂದನ, ಇವೆಲ್ಲ ಕಾರ್ಯಕ್ರಮಗಳು ಪ್ರಸಾರ ಆಗ್ತಾ ಇವೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮುಂದಿನ ಅವಕಾಶದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ನಮಸ್ಕಾರಗಳು. ಹಾಗೆಯೇ ಸಮಯ 6:05:45. ಇನ್ನು ಮುಂದೆ ಕೇಳಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮ ಮನೋಚಿಂತನ.

0: ಆಪರೇಷನ್ ರೈಸ್ ಹಾಗೂ ಬೇಡ ಬ್ರೋ ಅನ್ನೋದಾದ್ರೆ ರೈಸ್ RISE, ಆರ್ ಅಂದ್ರೆ ರೆಫ್ಯೂಸ್ ನಿರಾಕರಣೆ, ಐ ಅಂದ್ರೆ ಇನ್ಫರ್ಮ್ ಮಾಹಿತಿ ನೀಡುವಿಕೆ, ಎಸ್ ಅಂದ್ರೆ ಸಪೋರ್ಟ್ ಬೆಂಬಲ ನೀಡೋದು, ಇ ಅಂದ್ರೆ ಎಂಪವರ್ ಸಬಲೀಕರಣ. ಈ ವಿಷಯದ ಮೇಲೆ ಈ ಕಾರ್ಯಕ್ರಮವನ್ನ ರೂಪಿಸಲಾಗಿದೆ. ಹಾಗೆ ಬೇಡ ಬ್ರೋ 2028 ವೇಳೆಗೆ ಮಾದಕ ವಸ್ತು ಮುಕ್ತ ಕರ್ನಾಟಕ ರೂಪಿಸೋದು ಇದರ ಉದ್ದೇಶ. ಅದಕ್ಕಾಗಿ ಯುವಜನತೆ, ಶಿಕ್ಷಣ ಮತ್ತು ಸಮುದಾಯದ ಒಂದು ಸಹಭಾಗಿತ್ವ ತುಂಬಾ ಮುಖ್ಯ ಅಂತ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿದ್ರು. ಇದೇ ವಿಷಯವಾಗಿ ಇನ್ನು ಹೆಚ್ಚಿನ ಮಾಹಿತಿ ನೀಡುವುದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ಡಾಕ್ಟರ್ ರಜನಿ ಪಿ, ಉಪನಿರ್ದೇಶಕರು ಮತ್ತು ಸಲಹೆಗಾರರು ಮಾನಸಿಕ ಆರೋಗ್ಯ ವಿಭಾಗ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್.
1: ನಮಸ್ಕಾರ.
0: ಎಷ್ಟೇ ಜಾಗೃತಿಯನ್ನ ನಾವು ಮೂಡಿಸ್ತಾ ಇದ್ರು, ಸಮಾಜಕ್ಕೆ ಏನೇ ವಿಷಯವನ್ನ ತಲುಪಿಸ್ತಾ ಇದ್ರು, ಇದರಿಂದ ಮುಕ್ತರಾಗೋಕೆ ತುಂಬಾನೇ ಕಷ್ಟ ಆಗ್ತಾ ಇದೆ. ವ್ಯಸನಿಗಳು ಜಾಸ್ತಿ ಆಗ್ತಾನೇ ಇದ್ದಾರೆ. ಈ ಸಂದರ್ಭದಲ್ಲಿ ಈ ಮಾದಕ ವಸ್ತುಗಳ ದುರುಪಯೋಗ ನಮ್ಮ ಸಮಾಜದ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತಾ ಇದೆ ಅಂತ ನಿಮಗೆ ಅನ್ಸತ್ತೆ?
1: ಮದ್ಯ, ಮಾದಕ ವಸ್ತು ಸೇವನೆ ದುರುಪಯೋಗದಿಂದ ಉಂಟಾಗುವಂತದ್ದು ಒಂದು ಆರೋಗ್ಯ ಸಮಸ್ಯೆಗಳು. ಎಲ್ರಿಗೂ ಗೊತ್ತು, ದೈಹಿಕ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಸಾಮಾಜಿಕ ಸ್ವಾಸ್ಥ್ಯನೂ ಹಾಳಾಗುತ್ತೆ, ಸ್ಪಿರಿಚುವಲ್ ಸ್ವಾಸ್ಥ್ಯನೂ ಹಾಳಾಗುತ್ತೆ. ಅದಲ್ದಿರ ಹಾರ್ಮ್ ಟು ಸೆಲ್ಫ್ ಅಂತ ಮೊದಲು ಜಾಸ್ತಿ ಅದ್ರ ಬಗ್ಗೆನೇ ಹೇಳ್ತಾರೆ, ನಿಮ್ಗೇನ್ ತೊಂದರೆ ಆಗುತ್ತೆ, ನಿಮ್ಗೇನ್ ತೊಂದರೆ ಆಗುತ್ತೆ. ಈಗ ಹಾರ್ಮ್ ಟು ಅದರ್ಸ್, ಮನೆಯಲ್ಲಿ ಒಂದು ಯಂಗ್ ಅಡಲ್ಟ್ ತಗೊಳ್ತಾ ಇದ್ರಿ ಮಾದಕ ವಸ್ತುವನ್ನ, ಸುತ್ತ ಇರೋರ್ಗೆ ಏನೇನ್ ತೊಂದರೆಗಳಾಗ್ತಾ ಇದೆ. ನಾವು ಸ್ಮೋಕಿಂಗ್ ಅಲ್ಲಿ ನೋಡ್ತಾನೆ ಇದೀವಿ, ಸೆಕೆಂಡ್ ಹ್ಯಾಂಡ್ ಥರ್ಡ್ ಹ್ಯಾಂಡ್ ಸ್ಮೋಕಿಂಗ್ ಅಂತ ಹೇಳ್ಬಿಟ್ಟು. ನೀವು ಯಾವಾಗ ಹೊಗೆ ಸೇವನೆ ಮಾಡ್ತೀರಾ, ಒಂದ್ 20-30% ಅಷ್ಟೇ ಒಳಗಡೆ ಹೋಗುತ್ತೆ, ಇನ್ ಮಿಕ್ಕಿದ್ದೆಲ್ಲ ಆಚೆ ಬರುತ್ತೆ. ಸೊ ಹಾರ್ಮ್ ಟು ಅದರ್ಸ್ ಅಂತೂ ಹ್ಯೂಜ್ ತುಂಬಾ. ಈ ಸಾಮಾಜಿಕ ಸಮಸ್ಯೆಗಳ ಜೊತೆಗೆ ಬೇರೆ ರಸ್ತೆ ಅಪಘಾತಗಳು, ಕಾನೂನು
0: ಉಲ್ಲಂಘನೆಗಳು,
1: ಮತ್ತೆ ಈವನ್ ಜೈಲ್ ಸೇರುವಂತದ್ದು, ಈ ಲೆವೆಲ್ ಗೆ ಅವ್ರಿಗೆ ತೊಂದರೆಗಳಾಗತ್ತೆ. ಸೊ ಕುಟುಂಬ ಕಲಹ ಅಂತೂ ಕೇಳೋ ಅಷ್ಟೇ ಇಲ್ಲ, ಅಂಡ್ ಮಾನಸಿಕ ತೊಂದರೆಗಳು, ಮತ್ತೆ ಪ್ರೊಡಕ್ಟಿವಿಟಿ ಕಡಿಮೆ ಆಗತ್ತೆ, ಉತ್ಪಾದನೆ ಅವ್ರು ಎಷ್ಟು ಮಾಡಕ್ಕಾಗತ್ತೆ, ಹಿಂಗೆ ಹಲವಾರು ಸಮಸ್ಯೆ ಇದ್ರಲ್ಲಿ.
0: ಈ ರೀತಿಯ ಯುವ ಜನರು ಈ ಮಾದಕ ವಸ್ತುಗಳ ಕಡೆಗೆ ಆಕರ್ಷಿತರಾಗೋದಿಕ್ಕೆ ಏನ್ ಕಾರಣ ಅಂತೀರಾ?
1: ಹಲವಾರು ಕಾರಣಗಳು. ಒಂದು ವಲ್ನರಬಿಲಿಟಿ ಅಂತ ಹೇಳ್ತೀವಿ, ಜೆನೆಟಿಕ್ ವಲ್ನರಬಿಲಿಟಿ. ಏನಂದ್ರೆ ತಂದೆ ತಾಯಿಗಳಲ್ಲಿ ಈ ಮದ್ಯ ಮಾದಕ ವಸ್ತು ಸೇವನೆಯ ಒಂದು ಚಟ ಇದ್ದಾಗ ಒಂದು ಮಟ್ಟದ ವಲ್ನರಬಿಲಿಟಿ ಇರುತ್ತೆ. ಅದಲ್ದಿರ ಕ್ಯೂರಿಯಾಸಿಟಿ, ಇದು ಹೇಗಿರುತ್ತೋ ಏನು ನೋಡ್ಬೇಕು ಅಂತ ಹೇಳ್ಬಿಟ್ಟು, ಪಿಯರ್ ಪ್ರೆಷರ್, ನಮ್ಮ ಸುತ್ತ ಇರೋ ಫ್ರೆಂಡ್ಸ್ ಇನ್ನೊಬ್ರು, ಏ ಏನಾಗಲ್ಲ ಒಂದ್ ತಗೋ, ಈ ಚೆನ್ನಾಗಿರುತ್ತೆ ನೋಡು, ಟ್ರೈ ಮಾಡಿ ನೋಡು, ಈ ತರ ಇದು. ಆಮೇಲೆ ನೋ ಅಂತ ಹೇಳಕ್ಕೆ ಕಲ್ತಿರಲ್ಲ. ಆ ಒಂದು ಜೀವನ ಕೌಶಲ್ಯ ಬಹಳಷ್ಟು ಮುಖ್ಯ. ಮತ್ತೆ ಸ್ಟ್ರೆಸ್, ಒತ್ತಡ, ಈ 15 ವಯಸ್ಸಲ್ಲಿ ಅದೊಂದು ವಸಂತ ಕಾಲ ಇದ್ದಂಗೆ ಎಲ್ಲಾ ತರ ಬದಲಾವಣೆಗಳಾಗ್ತಾ ಇರುತ್ತೆ. ಮತ್ತೆ ಎಕ್ಸಾಮ್ ಫಿಯರ್ ಇರಬಹುದು, ಎಕ್ಸಾಮ್ ಸ್ಟ್ರೆಸ್ ಇರಬಹುದು, ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇರಬಹುದು. ಸೊ ಆತಂಕ, ಬೇಜಾರು, ಖುಷಿ, ಅಂಡ್ ಮಾಡ್ಲಿಂಗ್ ಬಿಹೈಂಡ್ ವೇರಿಯಸ್ ಅದರ್ ಪೀಪಲ್, ಅನುಕರಣೆ ಮಾಡುವಂತದ್ದು, ಹಿಂಗೆ ಹಲವಾರು ಕಾರಣಗಳಲ್ಲಿ ಶುರುವಾಗತ್ತದು. ಯಾವುದೇ ಸಮಸ್ಯೆಗಳನ್ನ ನಿಭಾಯಿಸೋ ಒಂದು ಶಕ್ತಿಯನ್ನ, ಸರಿಯಾದ ರೂಟ್ ಅನ್ನ ಕಂಡಿಡ್ಕೋಬೇಕು.
0: ಇನ್ನು ಈ ಯಾರಾದ್ರೂ ಮಾದಕ ವ್ಯಸನಕ್ಕೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ನಾವು ಗುರುತಿಸೋದು ಹೇಗೆ? ಯಾಕೆಂತಂದ್ರೆ ಕುಟುಂಬದಲ್ಲಿ ಮಕ್ಳು ಏನ್ ಮಾಡ್ತಿದ್ದಾರೆ ಅನ್ನೋದು ಗಮನಿಸ್ತಾ ಇದ್ರು ಅವ್ರ ಹಿಂದೆನೆ ಬಿದ್ದಿರೋಕಂತೂ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವ್ರನ್ನ ಗುರುತಿಸೋದು ಹೇಗೆ?
1: ನಂಬಿಕೆ, ತಂದೆ ತಾಯಿ ಪಾಪ ನಂಬಿಕೆ ಇಟ್ಟಿರ್ತಾರೆ ಮಕ್ಕಳ ಮೇಲೆ, ಏನು ಮಾಡಲ್ಲ, ನನ್ ಮಗ ಇರ್ಬೋದು, ನನ್ ಮಗಳಿರ್ಬೋದು, ಬಹಳಷ್ಟು ನಮ್ಗೆ ಒಬಿಡಿಯಂಟ್ ಆಗಿರ್ತಾರೆ, ಮಕ್ಳು ನಾವ್ ಹೇಳ್ದಂಗೆ ಕೇಳ್ತಾರೆ.
0: ಯಾಕಂದ್ರೆ ಮನೆಯಲ್ಲಿ ಅವ್ರ ವರ್ತನೆ ಹಾಗೆ ಇರುತ್ತೆ.
1: ಹೌದು ಹೌದು. ಸೊ ಏನೇನ್ ನೋಡ್ಬೇಕು ಅಂದ್ರೆ ಅವ್ರ ವರ್ತನೆಯಲ್ಲಿ ಸ್ವಲ್ಪ ಹಠಾತ್ ಬದಲಾವಣೆಗಳು, ಓದು ಅಥವಾ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂತದ್ದು, ಕುಟುಂಬದವರಿಂದ ಸ್ವಲ್ಪ ದೂರ ದೂರ ಇರುವಂತದ್ದು, ನನ್ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀನಿ, ಸಡನ್ ಆಗಿ ಲೇಟ್ ಆಗಿ ಬರೋದು, ಸಡನ್ ಆಗಿ 2 ದಿನ ಕಾಣಿಸೋದೇ ಇಲ್ಲ, ಹೆಚ್ಚು ಹಣದ ಅಗತ್ಯತೆ ಬರುವಂತದ್ದು, ನಿದ್ರೆ ಮತ್ತೆ ಆಹಾರದಲ್ಲಿ ಏರುಪೇರಾಗುವಂತದ್ದು, ಸಾಮಾನ್ಯ ಕಣ್ಣು ಕೆಂಪುಗಾಗಿರುವಂತದ್ದು, ದೈಹಿಕ ಸ್ವಚ್ಛತೆ ಕಡೆ ಅವರು ಜಾಸ್ತಿ ಗಮನ ಕೊಡೋದಿಲ್ಲ, ಇಂತ ಯಾವುದೇ ಲಕ್ಷಣಗಳು ಬಂದ್ರೆ, ಮತ್ತೆ ಅವ್ರ ಸ್ನೇಹಿತರು ಯಾರ್ಯಾರಿದ್ದಾರೆ ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಹಂಗಂತ ಇವತ್ತು ಇವ್ ಹೇಳ್ಬಿಟ್ಟಿದೀವಿ ಅಂತ ಪೂರ್ತಿ ಅವ್ರನ್ನ ಮೈಕ್ರೋ ಮ್ಯಾನೇಜ್ ಮಾಡಕ್ ಹೋದ್ರೆ ಅವ್ರಿಗೆ ಇರಿಟೇಷನ್ ಶುರುವಾಗತ್ತೆ, ಆತರ ತುಂಬಾ ಗಾಬರಿ ಮಾಡ್ಕೊಂಡ್ರೇನು ಸಮಸ್ಯೆ ಆಗುತ್ತೆ. ಇಟ್ ಶುಡ್ ಬಿ ಎ ಬ್ಯಾಲೆನ್ಸ್ಡ್ ಒನ್. ಅವರಲ್ಲಿ ಯಾವುದೇ ಒಂದು ಬದಲಾವಣೆಗಳಾದ್ರೂ ಏನಕ್ಕೂ ಇರಬಹುದು, ಅದು ಮಾನಸಿಕ ಒತ್ತಡಗಳು ಸಮಸ್ಯೆ

0: ಸಮಸ್ಯೆಗಳು ಇರುತ್ತೆ. ಈ ಯುವಜನರನ್ನ ಚಿಕ್ಕ ಹುಡುಗರನ್ನ ಸಾಮಾನ್ಯವಾಗಿ ನೋಡುವಂಥದ್ದು ಬಹಳ ಮುಖ್ಯ. ಇನ್ನೊಂದೇನು ಅಂದ್ರೆ, 21 ವರ್ಷದ ಕೆಳಗೆ ನೀವು ಈ ಯಾವುದೇ ಮದ್ಯ ಮಾದಕ ವಸ್ತುಗಳ ಸೇವನೆಯನ್ನ ಶುರು ಮಾಡಿದ್ರೆ ಅಡಿಕ್ಷನ್ಗೆ ಹೋಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸಾಮಾನ್ಯ ಯೂಸ್ 1-2 ಶುರುವಾಗುತ್ತೆ. ನೀವು ಯಾವುದೇ ವಸ್ತುವನ್ನು ತಗೊಂಡ್ರೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಹೋಗುತ್ತೆ. ಅದೇ ಟಾಲರೆನ್ಸ್ ಅಂತ ಹೇಳ್ತೀವಿ ಬ್ರೈನ್ ಅಲ್ಲಿ. ಈಗೇನು 1 ಸಿಗರೆಟ್ ಕುಡಿತಾ ಇರ್ತಾರೆ, ಅದು 3 ಆಗತ್ತೆ, 8 ಆಗತ್ತೆ, 12 ಆಗತ್ತೆ, 30, 80 ತನಕ ಹೋಗ್ಬಿಡುತ್ತೆ. ಸೊ ಹಿಂಗೆ ಟಾಲರೆನ್ಸ್ ಡೆವಲಪ್ ಆಗ್ಬಿಡುತ್ತೆ. ಯಾಕೆ ಅಂದ್ರೆ 21 ವರ್ಷದಲ್ಲಿ ನಾವು ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ ಹೇಳ್ತೀವಿ, ಈ ಬ್ರೈನ್ ಮೆದುಳಿನ ಮುಂಭಾಗ, ಅದು ಪೂರ್ತಿ ಮೆಚೂರ್ ಆಗೋದು 21-22 ವರ್ಷ ಆಗತ್ತೆ. ನಮ್ಮ ಏನು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಇರಬಹುದು, ತೀರ್ಮಾನಗಳು, ಡಿಸಿಷನ್ ತಗೊಳ್ಳುವಂತ ಒಂದು ಕೆಪಾಸಿಟಿ, ಮತ್ತೆ ಉದ್ವೇಗ ಪ್ರವೃತ್ತಿ, ಇವೆಲ್ಲವೂ ಕಂಟ್ರೋಲ್ ಬರಕ್ಕೆ ಆ ವಯಸ್ಸಾಗುತ್ತೆ. ಅದಕ್ಕೆ ಮದುವೆಗೂ ಕೂಡ ಇಟ್ಟಿರುವಂತದ್ದು. ಏನೋ ಕಾರಣಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ ಅಥವಾ ಇನ್ನೂ ಹೆಚ್ಚು ತೊಂದರೆಗಳಾಗೋಯ್ತು, ಅಡಿಕ್ಷನ್ ರೆಡ್ ಝೋನ್ ಗೆ ಹೊರಟೋಗಿದ್ದಾರೆ, ಅವಲಂಬಿತರಾಗ್ಬಿಟ್ಟಿದ್ದಾರೆ, ಆ ಮಾದಕ ವಸ್ತು ಇಲ್ಲ ಅಂದ್ರೆ ಏನೂ ಕೆಲಸ ಮಾಡಕ್ಕಾಗಲ್ಲ, ರೆಸ್ಟ್ಲೆಸ್ನೆಸ್, ಕೈಕಾಲು ನಡ್ಕ ಬರುವಂತದ್ದು, ಏನೋ ಹುಚ್ಚಿಡದ್ ಬಿಡುತ್ತೇನೋ ಅಂತ ಆಗೋದು, ನಿದ್ದೆ ಬರಲ್ಲ, ಊಟ ಸೇರಲ್ಲ, ಕೆಲಸ ಮಾಡಕ್ಕಾಗಲ್ಲ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ, ಹಿಂಗೆ ಹಲವಾರು ವಿಡ್ರಾಯಲ್ ಸಿಂಪ್ಟಮ್ಸ್ ಶುರುವಾಯ್ತು ಅಂದ್ರೆ ಯಾವುದೇ ಸಮಯದಲ್ಲಿ ನೀವು ವೈದ್ಯರ ಸಂಪರ್ಕ ಮಾಡಬಹುದು, ಮನೋವೈದ್ಯರ ಸಂಪರ್ಕ ಮಾಡಬಹುದು. ಅಥವಾ ನಾನು ಮನೇಲಿ ಇದ್ದೀನಿ, ನನ್ಗೆ ಅಥವಾ ನೇರ ಹೋಗಿ ಹೇಳ್ಕೊಳಕ್ಕೆ ನನ್ಗೆ ಮುಜುಗರ, ಏನಾದ್ರೂ ಬೇರೆಯವ್ರಿಗೆ ಹೇಳ್ಬಿಡ್ತಾರ, ಈ ತರ ಎಲ್ಲ ಭಯ ಇತ್ತು ಅಂದ್ರೆ ಟೆಲಿಮನಸ್ಗೆ ಕಾಲ್ ಮಾಡಬಹುದು. 1-44-16 24 ಗಂಟೆ ಕಾಲ್ ಮಾಡಬಹುದು, ಯಾವಾಗ ಬೇಕಾದ್ರೂ ಕಾಲ್ ಮಾಡಬಹುದು. ಸೊ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗಿರೋದು, ಶುರು ಮಾಡಬಾರದು. ಏನು ಆತಂಕಕಾರಿ ವಿಷಯ ಅಂದ್ರೆ, ಈವನ್ ಲೋಯೆಸ್ಟ್ ಏಜ್ ಅಂದ್ರೆ 8 ವಯಸ್ಸು ಮಕ್ಕಳು ಶುರು ಮಾಡೋ ಅಂತದ್ದು. ಆಮೇಲೆ ಇನ್ನೂ ಒಂದೇನಂದ್ರೆ, ಈ ಇಂಡಸ್ಟ್ರಿ ಟ್ಯಾಕ್ಟಿಕ್ಸ್ ಕೂಡ ನಾವ್ ಅರ್ಥ ಮಾಡ್ಕೋಬೇಕು. ಹೇಗಿರುತ್ತೆ ಗಾಂಜಾ, ನಾವೇನ್ ಚಿತ್ರದಲ್ಲಿ ನೋಡಿದಾಗ ಆ ಎಲೆ ಸೊಪ್ಪು ಈ ತರದ್ದೆಲ್ಲ ತೋರಿಸಿರ್ತಾರೆ, ಬಟ್ ವಿಭಿನ್ನ ಪ್ಯಾಕೇಜಸ್ ಬರ್ತಾ ಇದೆ ಇವಾಗ. ಈವನ್ ಚಾಕ್ಲೇಟ್ಸ್, ಕ್ಯಾಂಡೀಸ್, ಇ ಸಿಗರೇಟ್ಸ್, ವೇಪ್ಸ್, ಸೊ ರೂಪದಲ್ಲಿ
1: ಮಾಡೋದಕ್ಕೆ ಈ ರೀತಿ ಎಲ್ಲ ಪ್ಯಾಕೇಜಿಂಗ್ ಮಾಡಿ
0: ಅಟ್ರಾಕ್ಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ತುಂಬಾ ಕೇರ್ಫುಲ್ ಆಗಿರ್ಬೇಕು.
1: ಸೊ ಹಾಗಾದ್ರೆ ಇಂಥ ಮಾದಕ ವ್ಯಸನವನ್ನ ಗುಣಪಡಿಸೋದಿಕ್ಕೆ ನೀವು ಹೇಳಿದ್ರಿ ಚಿಕಿತ್ಸೆಗಳಿದೆ, ಸಮಾಲೋಚನೆಗೆ ಬರಬಹುದು, ಟೆಲಿಮನಸ್ಗೆ ಕಾಲ್ ಮಾಡಿ ಅವರು ಸಲಹೆಯನ್ನ ಕೂಡ ಪಡಿಬಹುದು ಅಂತ. ಆದ್ರೆ ಪೋಷಕರು ಮಕ್ಕಳನ್ನ ಈ ಮಾದಕ ವಸ್ತುಗಳಿಂದ ದೂರ ಇಡೋದಿಕ್ಕೆ ಏನ್ ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ?
0: ಸೊ ಒಂದು ಚಿಕ್ಕ ವಯಸ್ಸಿನಿಂದನೇ ಈ ಪೇರೆಂಟಿಂಗ್ ಅಂತ ಹೇಳ್ತೀವಿ, ಯಾವ ರೀತಿ ಪೋಷಣೆ ಮಾಡ್ಬೇಕು ಮಕ್ಕಳನ್ನ ಅಂತ ಹೇಳ್ಬಿಟ್ಟು, ಒಂದು ಚಿಕ್ಕ ವಯಸ್ಸಿನಿಂದನೇ ಅವ್ರ ಜೊತೆ ಟೈಮ್ ಸಮಯ ಕಳೆಯುವಂತದ್ದು. ಒಂದು 40% ಏನ್ ನಮ್ಮ ಹತ್ರ ಪೇಷಂಟ್ಸ್ ಬರ್ತಾರೆ, ನಾವು ಅವ್ರನ್ನ ಯಾವಾಗ್ಲೂ ನಿಮ್ಮ ಬಾಲ್ಯ ಹೇಗಿತ್ತು ಸಾಮಾನ್ಯ ಕೇಳಿದಾಗ ಸುಮಾರು ಜನ ಏನ್ ಹೇಳ್ತಾರೆ, ನಮ್ ಬಾಲ್ಯ ಅಷ್ಟೊಂದ್ ಚೆನ್ನಾಗಿರ್ಲಿಲ್ಲ, ನಮ್ ತಂದೆ ತಾಯಿ ಇಬ್ರೂ ಕೆಲ್ಸಕ್ ಹೊರಟೋಗ್ಬಿಡ್ತಿದ್ರು, ನಮ್ಮನ್ನ ಇಲ್ಲ ಕೇರ್ ಟೇಕರ್ ಜೊತೆ ಬಿಟ್ಬಿಡ್ತಿದ್ರು, ಇಲ್ಲ ಅಜ್ಜಿ ಮನೇಲಿ ಒಂದ್ ಸ್ವಲ್ಪ ದಿನ, ಇಲ್ಲ ಇನ್ನು ಕ್ರೀಚ್ ಅಲ್ಲಿ ಒಂದಷ್ಟು ಜನ,
1: ಇನ್ನೊಂದಿನ ರಿಲೇಟಿವ್ಸ್, ಮೆಮೊರಿ,
0: ವಾತಾವರಣ ಎಷ್ಟೊಂದ್ ಮನೇಲಿ. ಅಫ್ಕೋರ್ಸ್ ಪಾಪ ತಂದೆ ತಾಯಿ ಅವ್ರಿಗೆ ಆಗಷ್ಟು ಟ್ರೈ ಮಾಡಿರ್ತಾರೆ, ಯಾರು ಮಕ್ಕಳನ್ನ ಬೇರೆ ಕಡೆ ಬಿಟ್ಟಿರ್ಬೇಕು ಅಂತ ಆಸೆ ಇರಲ್ಲ. ಬಟ್ ಈಗಿರುವಂತ ಒಂದು ಒತ್ತಡದ ಜೀವನ, ಒಂದ್ ಟ್ರಾಫಿಕ್, ಹೋಗಿ ಬರ್ಲಿಕ್ಕೇನೆ 3-3 ಅವರ್ ಆಗತ್ತೆ,
1: ಜೊತೆಗೆ
0: ಮೊಬೈಲ್, ಇಡೀ ಪ್ರಪಂಚನೇ ಕೈಯಲ್ಲಿದೆ, ಆನ್ಲೈನ್ ಅಲ್ಲೇನೆ ಸುಮಾರು ವಿಚಾರಗಳು ಸಿಗ್ತಾ ಇದೆ. ಸೊ ಚಿಕ್ಕ ವಯಸ್ಸಿನಿಂದನೇ ಮೊಬೈಲ್ ನ ಬಂದು ಡಿಲೇ ಇನ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ, ಏನಂದ್ರೆ ಅದನ್ನ ತೋರಿಸುವಂತದ್ದ ವಯಸ್ಸನ್ನೇ ಬಹಳ ಡಿಲೇ ಮಾಡ್ಬೇಕು. ಮುಂಚೆ ಎಲ್ಲ ಏನ್ ಹೇಳ್ತಿದ್ವಿ, ನೀವು 12th class ತನಕ ಮೊಬೈಲೇ ಕೊಡಬೇಡಿ ಅಂತೆಲ್ಲ ಹೇಳ್ತಿದ್ವಿ ಒಂದು 10 ವರ್ಷ ಮುಂಚೆ. ಈಗ ಕೋವಿಡ್ ಸಮಯದಿಂದ ಏನಾಗ್ಬಿಟ್ಟಿದೆ, ಮೊಬೈಲ್ ಒಂದು ಅನಿವಾರ್ಯ ಆಗ್ಬಿಡ್ತು. ಸೊ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ, 1/2 ಗಂಟೆ ಇರ್ಬೋದು. ಸೊ ಒಂದು ಮಗು ಬಂದ್ಬಿಟ್ಟು ನಂಗೆ ಯಾರೋ ಹೊಡೆದ್ರು ಅಂದ್ರೆ ಫಸ್ಟ್ ರಿಯಾಕ್ಷನ್ ಏನಿರುತ್ತೆ ತಂದೆ ತಾಯಿದು, ನೀನೇನೋ ಮಾಡ್ಬಿಟ್ಟಿರ್ತೀಯ. ಸೊ ಹಿಂಗೆ ದಯಮಾಡಿ ಮಾಡಬೇಡಿ. ಅದ್ ಏನೇ ಇರ್ಲಿ, ನಿಮ್ ಮಗುಗೆ ಪ್ಲೀಸ್ ಸಪೋರ್ಟ್ ಯುವರ್ ಚೈಲ್ಡ್. ಇಲ್ಲಾಂದ್ರೆ ಏನೋ ದೊಡ್ಡ ದೊಡ್ಡ ಅನಾಹುತ ಆದ್ರೆ ಏನೋ ಬಂದ್ ಹೇಳೋದಿಲ್ಲ ಮಕ್ಕಳು. ಹಂಗಾಗಿ ಪೇರೆಂಟಿಂಗ್ ತುಂಬಾ ಇಂಪಾರ್ಟೆಂಟ್, ಇದು ಒಳ್ಳೆ ಪ್ರಶ್ನೆ ಕೇಳಿದಿರಾ. ಸೊ ಆ ಮಕ್ಕಳ ಜೊತೆ ಸಮಯ ಕಳಿಬೇಕು, ಅವ್ರದ್ದೇನೇ ಸಮಸ್ಯೆ ಇದೆಯೋ ಕಿವಿಗೊಟ್ಟು ಆಲ್ಸಿ, ಯಾವಾಗೂ ಮಾರ್ಕ್ಸ್ ಈ ತರ ತಗೋಬೇಕು, 98 ತಗೋಬೇಕು, ಇದೇ ಮಾತುಗಳಿರುತ್ತೆ. ನೀನ್ ಒಂದ್ ಕಷ್ಟ ಬಂದ್ರೆ ಹೇಗ್ ನಿಭಾಯಿಸೋದು, ಅಂಡ್ ತಂದೆ ತಾಯಿಗಳಲ್ಲಿ ಜಗಳಗಳು ಅಕಸ್ಮಾತ್ ಬಂತು ಅಂದ್ರೆ ಕೂಡ ಅದನ್ನ ಬೇಗ ಕೂತ್ಕೊಂಡು ಸಾಲ್ವ್ ಮಾಡ್ಕೋಬೇಕು. ತಮ್ಮ ಹತ್ರ ಸಾಲ್ವ್ ಆಗಿಲ್ಲ ಅಂದ್ರೆ ಮನೋವೈದ್ಯರ ಹತ್ರ ಬಂದು ಒಂದು ಸಮಾಲೋಚನೆ, ಒಂದು ಡಿಸ್ಕಷನ್ ಮಾಡಿ. ತಂದೆ ತಾಯಿಗಳಲ್ಲಿ ಜಗಳ ಇದ್ರೆ ಕೂಡ ಚಿಲ್ಡ್ರನ್ ಅವರು ಬಂದು
1: ಮಾನಸಿಕ ಆರೋಗ್ಯ
0: ಹದಗೆಡುತ್ತೆ. ಸೊ ಮಾನಸಿಕ ಆರೋಗ್ಯ ಹದಗೆಟ್ಟ ತಕ್ಷಣ ಆತಂಕ, ಬೇಜಾರು ಇವೆಲ್ಲ ಶುರುವಾದಾಗ ಈ ಕಡೆ ಬೇರೆ ಯಾರ ಪ್ರೀತಿ ತೋರಿಸ್ತಾರೆ, ಯಾರೇನೋ ಒಂದ್ ಬೇರೆ ಸಬ್ಸ್ಟೆನ್ಸಸ್, ಆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ.
1: ಸಾಮಾನ್ಯವಾಗಿ ಮಕ್ಕಳು ಈಗಂತೂ ಬೆಳಗ್ಗೆನೆ ಹೋದ್ರೆ ಮತ್ತೆ ಅವ್ರು ಬರೋದೇ

0: ಸಂಜೆ
1: ಹೌದು
0: ಸಾಕಷ್ಟು ಸಮಯವನ್ನ ಶಾಲಾ ಕಾಲೇಜುಗಳಲ್ಲೇ ಕಳೆಯುವಂತ ಪರಿಸ್ಥಿತಿಯಲ್ಲಿ ಇದ್ದೀವಿ.
1: ಸೊ ಇಂಥ ಟೀಚರ್ಸ್ ಪಾತ್ರನು ಅದು ಇಂಪಾರ್ಟೆಂಟ್, ಯಾಕಂದ್ರೆ ಈ ಪೋಷಕರು ಒಂದ್ ಸ್ವಲ್ಪ ಟೈಮ್ ಸಿಗ್ತಾರೆ, ಬಟ್ ಟೀಚರ್ಸ್ ಗೆ ಮಕ್ಕಳು ಬಹಳಷ್ಟು ಸಮಯ ಸಿಗ್ತಾರೆ. ಅಗೇನ್ ಟೀಚರ್ಸ್ ಗೂ ಅದೇನೆ, ಯಾವುದೇ ಮಗು ಬಂದು ಲೇಟ್ ಆಗಿ ಬರ್ತಾ ಇದೆ, ಬಂಕ್ ಮಾಡ್ತಾ ಇದೆ, ಅಥವಾ ಗಮನ ಹರಿಸ್ತಾ ಇಲ್ಲ, ಏನೋ ಒಂದು ಅನುಮಾನಾಸ್ಪದವಾದ ಒಂದು ನಡವಳಿಕೆ, ಇದು ಯಾವುದೇ ಇದ್ರು ಟೀಚರ್ಸ್ ಗೆ ಬೇಗ ಗೊತ್ತಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್, ಯಾಕಂದ್ರೆ ಸಡನ್ ಆಗಿ ಏನೋ ಬ್ಯಾಗ್ ಚೆಕ್ ಮಾಡೋದು, ಇನ್ನೇನೋ ಒಂದ್ ಎಲ್ಲಾರ ಮುಂದೆ ತೆಗೆದು ಬಿಡೋದು, ಅದನ್ನ ಎಲ್ಲರ ಮುಂದೆ ಪ್ರದರ್ಶಿಸ್ಬಿಡೋದು, ಈ ತರ ಮಾಡೋದು ಬಹಳ ತಪ್ಪಾಗ್ಬಿಡುತ್ತೆ. ಅಕಸ್ಮಾತ್ ಇವಾಗ ರ್ಯಾಂಡಮ್ ಆಗಿ ಬ್ಯಾಗ್ಸ್ ಚೆಕ್ ಮಾಡಿದ್ರೆ ಕೂಡ ಏನೋ ಒಂದು ಪದಾರ್ಥ ಸಿಕ್ತು, ಅವರಿಗೆ ಡೌಟ್ ಬಂತು ಅಥವಾ ಖಚಿತವಾಗಿ ಗೊತ್ತಾಯ್ತು ಅಂದ್ರೆ ಸಪರೇಟ್ ಆಗಿ ಹೋಗಿ ಮಗುವನ್ನ ಯಾರಿಗೂ ಗೊತ್ತಾಗದಂಗೆ ಕರ್ಕೊಂಡು ಹೋಗಿ, ಯಂಗ್ಸ್ಟರ್ ಇರಬಹುದು, ಹದಿಹರೆಯದವ್ರು ಇರ್ಬೋದು, ಚಿಕ್ಕ ಮಕ್ಳು ಇರ್ಬೋದು, ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಮಾತಾಡಿಸಿ ಸಮಾಲೋಚನೆ ಮಾಡಿ ಏನಾದ್ರು ದೊಡ್ಡ ತೊಂದರೆ ಇತ್ತು ಅಂದ್ರೆ ಮತ್ತೆ ನಮ್ಮ ತರಹ ಮನೋವೈದ್ಯರ ಹತ್ರ ಕಳಿಸಬಹುದು. ಸೊ ಹೀಗಾಗಿ ಆ ಸ್ಕೂಲ್ಸ್ ಅಲ್ಲಿ ಕಾಲೇಜಸ್ ಅಲ್ಲಿ ಇದನ್ನ ಹ್ಯಾಂಡಲ್ ಮಾಡೋ ರೀತಿ ಬಹಳ ಮುಖ್ಯ. ಇಲ್ಲಾಂದ್ರೆ ಎಷ್ಟೋ ಕಡೆ ನಾನು ಕೇಳಿದೀನಿ, ಮಕ್ಕಳು ಸ್ಕೂಲ್ಗೆ ಹೋಗೋದ್ ನಿಲ್ಸ್ತಾರೆ, ಕಾಲೇಜ್ಗೆ ಹೋಗೋದ್ ನಿಲ್ಸ್ತಾರೆ, ಓದೋದ್ ನಿಲ್ಸ್ಬಿಡ್ತಾರೆ, ಮತ್ತೆ ಈವನ್ ಆತ್ಮಹತ್ಯೆ ಪ್ರಯತ್ನಗಳು ಕೂಡ ನಡೆದಿದೆ. ಸೊ ಇದನ್ ತಡಿಬೇಕು ಅಂದ್ರೆ ಬೇಗ ಗುರುತಿಸೋದು, ಬೇಗ ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ಳೋದು.
0: ಈಗ ಕುಟುಂಬದಲ್ಲಿ ಯಾರಾದ್ರೂ ಇಂಥ ಸಮಸ್ಯೆಗೆ ಒಳಗಾಗಿದ್ದಾರೆ ಅನ್ನೋದಾದ್ರೆ ಕುಟುಂಬ ಸದಸ್ಯರು ಏನ್ ಮಾಡ್ಬೇಕು?
1: ಕುಟುಂಬ ಸದಸ್ಯರ ಪಾತ್ರ ಬಹಳ ಮುಖ್ಯ, ಯಾಕಂದ್ರೆ ಇವ್ರು ಕಂಡಿಡಿದ ತಕ್ಷಣ ಇವನು ಕುಡುಕ, ಇವನು ದಡ್ಡ, ಅಥವಾ ಇವನು ಕೆಟ್ಟವನು, ಈ ತರ ಬ್ರ್ಯಾಂಡ್ ಮಾಡ್ಬಿಡ್ತಾರೆ. ಅದ್ರ ಬದಲು ನಮ್ಗೆ ಗೊತ್ತಿರೋ ಹಂಗೆ ಇದು ಒಂದು ಬ್ರೈನ್ ಡಿಸೀಸ್, ಅಡಿಕ್ಷನ್ ಬಂದು ಒಂದು ಮೆದುಳಿನ ಕಾಯಿಲೆ ಅದು. ಸೊ ಬೇರೆ ನೀವು ಕೆಮ್ಮು, ನೆಗಡಿ, ಜ್ವರ, ಟಿಬಿ, ಫ್ರಾಕ್ಚರ್ ಆದ್ರೆ ಯಾವ ರೀತಿ ಪೋಷಣೆ ಮಾಡ್ತೀರಾ, ಇದಕ್ಕೂ ಅದೇ ತರ ಪೋಷಣೆ ಮಾಡ್ಬೇಕು. ಓಕೆ, ಈ ಸಮಸ್ಯೆ ಆಗೋಗಿದೆ, ಇದಕ್ಕೆ ಏನ್ ಸಮಾಲೋಚನೆ ಬೇಕು, ಏನ್ ಚಿಕಿತ್ಸೆ ಬೇಕು, ಅದನ್ನ ಕೊಡಿಸಿದ್ರೆ ಖಂಡಿತವಾಗ್ಲೂ ಅದರಿಂದ ಆಚೆ ಬರ್ತಾರೆ. ಇನ್ನೊಂದು ಅರ್ಥ ಮಾಡ್ಕೋಬೇಕು, ಯಾವುದೇ ನೀವು ಈ ಚಿಕಿತ್ಸೆಗೆ ಹೋದ್ರೆ ಕೂಡ ನಿಮ್ಮ ಮಾಹಿತಿಯನ್ನ ಗೌಪ್ಯವಾಗಿಡ್ಲಾಗತ್ತೆ. ಈಗ ನಾವೇನೇ ಶೇರ್ ಮಾಡಿದ್ರೇನು ಅವ್ರಿಗೆ ಒಂದು ಅವೇರ್ನೆಸ್ ಗೊತ್ತಾಗ್ಲಿ ಅಂತ ಶೇರ್ ಮಾಡ್ತೀವಿ, ಆದ್ರೆ ಯಾರದೇ ಹೆಸರಾಗ್ಲಿ, ಅವರ ವಯಸ್ಸಾಗ್ಲಿ, ಇನ್ನೊಂದಾಗ್ಲಿ, ಅದನ್ನ ಯಾರಿಗೂ ಹೇಳೋದಿಲ್ಲ. ಸೊ ಅದರಿಂದ ಧೈರ್ಯವಾಗಿ ಮನೆಯವರು ಇವರಿಗೆ ಕರ್ಕೊಂಡು ಹೋಗಿ ಸಮಾಲೋಚನೆ ಮತ್ತೆ ಚಿಕಿತ್ಸೆ ಕೊಡಿಸಬಹುದು. ಇನ್ ಕೆಲವರಿಗೆ ಭಯ, ಚಿಕಿತ್ಸೆಯಿಂದ ಏನಾದ್ರು ತೊಂದರೆ ಆಗ್ಬಿಡತ್ತಾ ಅಂತ. ನಾವು ಕೊಡೋ ಒಂದು ಮಾತ್ರೆಯಿಂದ ತೊಂದರೆ ಆಗುತ್ತಾ, ಅದೊಂದು ಪ್ರಶ್ನೆ. ಆ ಮಾತ್ರೆಗಳಿಂದ ಏನೂ ಸಮಸ್ಯೆಗಳಾಗಲ್ಲ, ಅವರಿಗೆ ಸುಲಭವಾಗಿ ಅದರಿಂದ ಆಚೆ ಬರ್ಲಿಕ್ಕೆ, ವಿತ್ ಡ್ರಾಯಲ್ ಸಿಂಪ್ಟಮ್ಸ್ ಅನ್ನ ಸರಿ ಮಾಡಿಕೊಂಡು ಸ್ಮೂತ್ ಆಗಿ ಅದರಿಂದ ಆಚೆ ಬರ್ಲಿಕ್ಕೆ ಚಿಕಿತ್ಸೆ ಸಮಾಲೋಚನೆ ಇದೆ, ಅದನ್ನ ಆರಾಮಾಗಿ ತಗೋಬಹುದು.
0: ಇದರಲ್ಲಿ ಸಮಾಜದ ಪಾತ್ರ ಎಷ್ಟಿದೆ ಅಂತ ಅನ್ಸುತ್ತೆ?
1: ತುಂಬಾ ಜಾಸ್ತಿ ಇದೆ. ಇದು ಬರೀ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಥವಾ ಬರೀ ಮೀಡಿಯಾ ಇಷ್ಟಕ್ಕೆ ಮಾತ್ರ ಅಲ್ಲ, ಸಮಾಜದಲ್ಲಿ 7 ಕೋಟಿ ಜನ ಇದಾರೆ ಇಲ್ಲಿ ಅಂದ್ರೆ ಅಷ್ಟು ಜನ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಇದನ್ನ ನಾವು ಕ್ರಾಸ್ ಮಾಡಬಹುದು. ಪ್ರತಿಯೊಬ್ಬರು ನಮ್ಮ ಸುತ್ತಮುತ್ತ ಇರೋರು ಏನ್ ಮಾಡ್ತಿದ್ದಾರೆ, ಹೇಗಿದ್ದಾರೆ, ಏನಾದ್ರು ಬಿಹೇವಿಯರ್ ಚೇಂಜ್ ಆಗ್ತಿದ್ಯಾ, ಅವ್ರೇನಾದ್ರು ಕಷ್ಟದಲ್ಲಿದಾರ, ಇಂಪಾರ್ಟೆಂಟ್. ಒಬ್ರಿಗೊಬ್ರು ಸಹಾಯ ಮಾಡಿ ಈ ಒಂದು ದೊಡ್ಡ ಪಿಡುಗಿನಿಂದ ಆಚೆ ಬರ್ಲಿಕ್ಕೆ ಪ್ರತಿಯೊಬ್ಬರೂನು ಕೈ ಜೋಡಿಸಿದ್ರೆ ಚೆನ್ನಾಗಿರುತ್ತೆ.
0: ಸೊ ಈ ರೀತಿ ಆದಾಗ ಮಾತ್ರ 2028 ವೇಳೆಗೆ ನಮ್ಮ ಕರ್ನಾಟಕ ಮಾದಕ ವಸ್ತು ವ್ಯಸನ ಮುಕ್ತ ಕರ್ನಾಟಕ ಆಗತ್ತೆ ಅಂತ ನಾವು ಹೇಳ್ಬಹುದು. ಇನ್ನು ಮಾದಕ ವಸ್ತುಗಳ ವಿರುದ್ಧದ ಹೋರಾಟ ಸರ್ಕಾರದ ಜವಾಬ್ದಾರಿ ಮಾತ್ರ ಅಲ್ಲ ಶ್ರೋತೃಗಳೇ, ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಆಗಿದೆ. ಜಾಗೃತಿ, ಎಚ್ಚರಿಕೆ, ಕುಟುಂಬದ ಬೆಂಬಲ ಮತ್ತು ಸಮಾಜದ ಸಹಕಾರದಿಂದ ಆರೋಗ್ಯವಂತ, ಸುರಕ್ಷಿತ ಹಾಗೂ ವ್ಯಸನ ಮುಕ್ತ ಕರ್ನಾಟಕವನ್ನ ನಾವೆಲ್ಲರೂ ನಿರ್ಮಿಸೋಕೆ ಕೈ ಜೋಡಿಸೋಣ. ವ್ಯಸನ ಮುಕ್ತ ಯುವ ಜನತೆ, ಆರೋಗ್ಯವಂತ ಕುಟುಂಬ, ಸದೃಢ ಕರ್ನಾಟಕ. ಶ್ರೋತೃಗಳೇ, ಆರೋಗ್ಯಕರ ಜೀವನ ಆರಿಸಿಕೊಳ್ಳೋಣ, ಮಾದಕ ವಸ್ತುಗಳಿಂದ ದೂರವಿರೋಣ, ವ್ಯಸನದಿಂದ ಹೊರಬರೋದಕ್ಕೆ ಪ್ರಯತ್ನಿಸುವವರಿಗೆ ಬೆಂಬಲ ನೀಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ.
2: ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ.
3: ಮನೋಚಿಂತನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನಸಿಕ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ರಜನಿ ಪಿ, ಇವರೊಂದಿಗೆ ನಿರ್ಮಲಾ ಎಸ್.
2: ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ.
3: ಮನೋಚಿಂತನ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದೇ ನನ್ನ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ?
3: ಸ್ಮಾರ್ಟ್ ಕಾರ್ಡ್ ಇದೆ ತಾನೇ.
1: ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು
4: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.
0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.

0: ಏನು ರಂಗ ಕೈಗೆ ಬ್ಯಾಂಡೇಜು?
1: ಬಿದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
0: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ? ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ದಿನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ.

ಇನ್ನು ಮುಂದೆ 6:30 ಅವಲೋಕನ, 6:50 ಹಲೋ ಕೃಷಿರಂಗ, ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಭಾಗವಹಿಸುತ್ತಾರೆ ಶ್ರೀ ಮೊಹಮ್ಮದ್ ಪರ್ವೇಜ್ ಬಂದನ, ನಿರ್ದೇಶಕರು ಜಲಾನಯನ ಅಭಿವೃದ್ಧಿ ಇಲಾಖೆ, ಪ್ರಾಯೋಜಕರು ಕೃಷಿ ಇಲಾಖೆ ಕರ್ನಾಟಕ ಸರ್ಕಾರ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 7:20 ಜನಪದ ಸಂಗೀತದಲ್ಲಿ ಕೆಂಚವ್ವ ಸಣ್ಣ ತಮ್ಮಲ್ಗೋಳ್ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು. 7:45 ಆಧ್ಯಾತ್ಮ ಕುರಿತು ಮಾತನಾಡುತ್ತಾರೆ ಶಿರಸಿಯ ಮಂಜುನಾಥ್ ಸುಬ್ರಾಯ್ ಹೆಗಡೆ. 8:00 ಹಿಂದಿ ಚಿತ್ರಗೀತೆಗಳು. 8:15 ಪಾರ್ಲಿಮೆಂಟ್ ರಿವ್ಯೂ ದೆಹಲಿ ಕೇಂದ್ರದಿಂದ. 8:30 ಭಾವಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಪ್ರಚಲಿತ ವಿದ್ಯಮಾನ. 10:00 ಗೀತಚಂದ್ರಿಕೆ. ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಕೇಳಲಿರುವಿರಿ.

ನಿಲಯದ ನಾಳಿನ ಪ್ರಸಾರ ಕಾರ್ಯ 5:53 ಆರಂಭವಾಗುವುದು. 6:10 ಕರುಣಾಳು ಭಾಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಚಿಂತನ ಡಾಕ್ಟರ್ ಗುರುರಾಜ್ ಪಾಟೀಲ್ ಅವರಿಂದ. 6:35 ರೈತರಿಗೆ ಸಲಹೆ. 6:45 ಗಾನಸುದೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಭಾವಗೀತೆಗಳು. 7:45 ಚಿತ್ರಗೀತೆಗಳು.

8:30ಕ್ಕೆ ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು. 8:50ಕ್ಕೆ ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದ, ನಿರ್ಮಾಣ ಎಂ ಶಿವರಾಮ್. 9:05ಕ್ಕೆ ವಚನ ವೈಭವ, 9:30ಕ್ಕೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10:02ನಿಂದ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ

11:30ಕ್ಕೆ ಸ್ಟಂಪ್ಡ್ ದೆಹಲಿ ಕೇಂದ್ರದಿಂದ, ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಗ್ರಾಮೀಣ ಅಭಿವೃದ್ಧಿ ಹಾಗೂ ಸ್ವ ಉದ್ಯೋಗ ತರಬೇತಿ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಂಜುಳಾ ಕೆಜಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಯುಎಂ ಮುರುಳಿ ಸಿದ್ದೇಶ್. ಸಂಕಲನ ಅನುಶ್ರೀ ಸಿ ಕಾಲುವೆಹಳ್ಳಿ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಕಾರ್ಯಕ್ರಮದಲ್ಲಿ ಅಪೆಂಡಿಕ್ಸ್ಗೆ ಕಾರಣ ಮತ್ತು ಚಿಕಿತ್ಸೆ ಕುರಿತು ರಾಯಚೂರಿನ ನವೋದಯ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಕ ವೈದ್ಯರಾದ ಡಾಕ್ಟರ್ ರಾಜೇಶ್ ಕಕ್ಕರಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ವೆಂಕಟೇಶ್ ಬೇವಿನ ಬೆಂಚಿ. ಕಾರ್ಯಕ್ರಮ

ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಒಂದು ಗಂಟೆಗೆ ಪ್ರಗತಿಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಆಧಾರಿತ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಎಲ್ಲರಿಗೂ ಗುಣಮಟ್ಟದ ಆರೋಗ್ಯ ಸೇವೆ ಮತ್ತು ಶಿಕ್ಷಣ, ಈ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದ ಕೊಡುಗೆ.

ಒಂದು ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1:30ಕ್ಕೆ ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ. 3 ಗಂಟೆಗೆ ಮಂಚಾಯ ಗೀತ್, 3:30ಕ್ಕೆ ನಾಟ್ಯ ತರಾನ, 4 ಗಂಟೆಗೆ ಬಾಂಬೆ ಟಾಕೀಸ್, ಮುಂಬೈ ಕೇಂದ್ರದ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮವನ್ನು ಕೇಳಲಿರುವೆ.

ಸಾಯಂಕಾಲ 5 ಗಂಟೆಗೆ ಯಕ್ಷಲಹರಿ ಯಕ್ಷಗಾನ ತಾಳಮದ್ದಲೆ ಪ್ರಸಂಗ ಮಹಾಶೂರ ಭೌಮಶೂರ ಭಾಗ 2 ನಡೆಸಿಕೊಡುವವರು ಯಕ್ಷಶ್ರೀ ಬಳಗ ಮಾದಕಟ್ಟೆ ಸದಸ್ಯರು. 6:30ಕ್ಕೆ ವಿಜ್ಞಾನದ ಮುನ್ನಡೆ, 6:50ಕ್ಕೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಎರೆಗೊಬ್ಬರ ತಯಾರಿ ಹಾಗೂ ಮಾರುಕಟ್ಟೆ ಅನುಭವ, ಈ ವಿಷಯವಾಗಿ ಶಿರಸಿಯ ಕಮಲಾಕರ್ ಭಟ್ ಅವರೊಂದಿಗೆ ಸಂದರ್ಶನ. ನಂತರ ಕೃಷಿ ಮಾಹಿತಿ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ವನಜಾಕ್ಷಿ ಎಂ ನಾಯಕ್ ಹಾಗೂ ಸಂಗಡಿಗರಿಂದ ಸಂಪ್ರದಾಯದ ಪದಗಳು. 7:45ಕ್ಕೆ ಸಮಾಚಾರ ದರ್ಶನ. 8:00ಗೆ ರೇಡಿಯೋ ಸ್ಪಂದನ. ಆಕಾಶವಾಣಿ ಕಾರವಾರ ಕೇಂದ್ರದ ಕಾರ್ಯಕ್ರಮಗಳ ಕುರಿತ ಕೇಳುಗರ ಅಭಿಪ್ರಾಯವನ್ನಾಧರಿಸಿದ ಕಾರ್ಯಕ್ರಮ. 8:15ಕ್ಕೆ ದಿಸ್ ವೀಕ್ ಇನ್ ಪಾರ್ಲಿಮೆಂಟ್ ರಿವ್ಯೂ. ದೆಹಲಿ ಕೇಂದ್ರದಿಂದ 8:30ಕ್ಕೆ ಕಾವ್ಯಯಾನ, ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಗಣಪತಿ ಪದ್ಯಾಣ, ವ್ಯಾಖ್ಯಾನಕಾರರು ರಾಧಾಕೃಷ್ಣ ಕಲ್ಚಾರ. 9:15ಕ್ಕೆ ಹಿಂದಿ ಚಿತ್ರಗೀತೆಗಳು. 9:30ಕ್ಕೆ ಯುವವಾಣಿ ಬಹುಮುಖ ಪ್ರತಿಭೆ ಡಾಕ್ಟರ್ ಭೂಮಿಕಾ ವೈಡಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಬಸವರಾಜು ಟಿಎನ್. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

ಹತ್ತು ಗಂಟೆಗೆ ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಅದಿತಿ ಬ್ಯಾನರ್ಜಿ ಅವರ ಗಾಯನವನ್ನ ಕೇಳಲಿರುವಿರಿ. ಕಾರ್ಯಕ್ರಮ ಆಕಾಶವಾಣಿ ಪೂನಾ ಕೇಂದ್ರದ ಕೊಡುಗೆ.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಈ ಸಂಜೆ ಹಾಗೂ ನಾಳೆ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಕೇಳಿದರೆ, ಆಕಾಶವಾಣಿ ಕಾರವಾರ, ಸಮಯ 6:20. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು. 6:30 ಅವಲೋಕನ, 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿರುವುದು.

ಪ್ರತಿಯೊಬ್ಬ ನಾಗರಿಕನು ಭಾಗವಹಿಸುವ ರಾಷ್ಟವ್ಯಾಪಿ ಜನಾಂದೋಲನವಾಗಿ ಪರಿವರ್ತಿಸುವಲ್ಲಿ ಯಶಸ್ಸು ಸಾಧಿಸಿದೆ. ಮಳೆ ಎಲ್ಲಿ ಬೀಳುತ್ತದೋ, ಯಾವಾಗ ಬೀಳುತ್ತದೋ ಅಲ್ಲಿಯೇ ಅದನ್ನು ಹಿಡಿದಿಟ್ಟುಕೊಳ್ಳಿ ಎಂಬ ಘೋಷವಾಕ್ಯದೊಂದಿಗೆ ಚಾಲನೆ ನೀಡಲಾದ ಜಲಶಕ್ತಿ ಅಭಿಯಾನ ಕ್ಯಾಚ್ ದಿ ರೈನ್ ಇಂದು ಭಾರತದ ಮೂಲೆ ಮೂಲೆಯಲ್ಲೂ ಜಲ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಒಂದು ನೂತನ ದಿಕ್ಸೂಚಿಯಾಗಿ ಹೊರಹೊಮ್ಮಿದೆ. ಮಳೆ ನೀರಿನ ಪ್ರತಿಯೊಂದು ಹನಿಯನ್ನು ವ್ಯರ್ಥವಾಗದಂತೆ ಸಂಗ್ರಹಿಸುವುದು, ಅಂತರ್ಜಲ ಮಟ್ಟವನ್ನು ವೈಜ್ಞಾನಿಕವಾಗಿ ಮರುಪೂರಣಗೊಳಿಸುವುದು, ಸಾಂಪ್ರದಾಯಿಕ ಜಲಮೂಲಗಳಿಗೆ ಮರುಜೀವ ನೀಡುವುದು ಹಾಗೂ ಈ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಸ್ಥಳೀಯ ಸಮುದಾಯದ ಸಕ್ರಿಯ ಸಹಭಾಗಿತ್ವವನ್ನು ಖಾತ್ರಿಪಡಿಸುವುದು ಈ ಯೋಜನೆಯ ಮೂಲ ತತ್ವವಾಗಿದೆ. ದೇಶದ ಪ್ರತಿಯೊಂದು ಮನೆ, ವಸತಿ ಸಮುಚ್ಚಯಗಳು ಹಾಗೂ ಸರ್ಕಾರಿ ಮತ್ತು

0: ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ನಿಧಿ ಮತ್ತು ಸರ್ಕಾರಿ ಯೋಜನೆಗಳ ಸಮನ್ವಯದೊಂದಿಗೆ ಅನುಷ್ಠಾನಗೊಂಡ ಜೆಎಸ್ಜೆಬಿ 10 ಲಕ್ಷ ಮರುಪೂರಣ ಮೂಲಸೌಕರ್ಯಗಳ ಗುರಿಯನ್ನು ಮೀರಿ ದೇಶಾದ್ಯಂತ 27 ಲಕ್ಷಕ್ಕೂ ಹೆಚ್ಚು ಕೃತಕ ಮರುಪೂರಣ ವ್ಯವಸ್ಥೆಗಳನ್ನು ನಿರ್ಮಿಸಿ ದಾಖಲೆ ಬರೆಯಲಾಯಿತು. ಈ ಯಶಸ್ಸಿನ ಉತ್ತೇಜನದಿಂದ ಪ್ರಾರಂಭವಾದ ಜೆಎಸ್ಜೆಬಿ 2.0 ಅಂತರ್ಜಲ ವಂಚಿತ ಮತ್ತು ಗಂಭೀರ ಸ್ಥಿತಿಯಲ್ಲಿರುವ ಜಿಲ್ಲೆಗಳ ಮೇಲೆ ವಿಶೇಷ ಗಮನ ಹರಿಸಿತು. 1 ಕೋಟಿ ಅಂತರ್ಜಲ ಮರುಪೂರಣ ಯೋಜನೆ ಬೃಹತ್ ಗುರಿಯನ್ನು ದೇಶಾದ್ಯಂತ 1.5 ಕೋಟಿಗೂ ಹೆಚ್ಚು ಸೌಲಭ್ಯಗಳನ್ನು ನಿರ್ಮಿಸುವ ಮೂಲಕ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಈ ಯೋಜನೆಯು ನಿರೀಕ್ಷೆಗಿಂತ ಶೇಕಡ 50ರಷ್ಟು ಹೆಚ್ಚಿನ ಸಾಧನೆ ಮಾಡಿದೆ. ಗಮನಾರ್ಹ ಸೇವೆಯನ್ನು ಗುರುತಿಸಿ ಮಾದರಿ ಸಾಧಕರಿಗೆ ರಾಷ್ಟೀಯ ಜಲ ಪ್ರಶಸ್ತಿ ಹಾಗೂ ಸ್ವಚ್ಛ ಸುಜಲ ಶಕ್ತಿ ಸಮ್ಮಾನ್ ಗೌರವಗಳನ್ನು ನೀಡಿ ಸನ್ಮಾನಿಸಲಾಗಿದೆ. ಪ್ರಸ್ತುತ ಜಾರಿಯಲ್ಲಿರುವ ಜಲಸಂಚಯ ಜನ್ಭಾಗಿದಾರ್ ಕ್ಯಾಚ್ ದಿ ರೇನ್ ಅಭಿಯಾನವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಲವು ಪ್ರಮುಖ ಯೋಜನೆಗಳನ್ನು ಒಂದೇ ಸೂರಿನಡಿ ತಂದು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಗ್ರಾಮೀಣ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿಯಲ್ಲಿನ ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂದರೆ ಪ್ರತಿ ಬಿತ್ತನೆಗೆ ಹೆಚ್ಚಿನ ಇಳುವರಿ ಕ್ಯಾಂಪ ಅರಣ್ಯೀಕರಣ ನಿಧಿ ಹಣಕಾಸು ಆಯೋಗದ ಅನುದಾನಗಳು ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಯೋಜನಾ ವೆಚ್ಚಗಳನ್ನು ಸಂಯೋಜಿಸಿ ಜಲ ಸಂರಕ್ಷಣಾ ಚಟುವಟಿಕೆಗಳಿಗೆ ಶಕ್ತಿ ತುಂಬಲಾಗಿದೆ. ನಾರಿ ಶಕ್ತಿಯಿಂದ ಜಲಶಕ್ತಿ ಎಂಬ ಪರಿಕಲ್ಪನೆಯ ಮೂಲಕ ಗ್ರಾಮೀಣ ಭಾಗದಲ್ಲಿ ನೀರಿನ ನೈಜ ಸಂಕಷ್ಟವನ್ನು ಎದುರಿಸುವ ಮಹಿಳೆಯರನ್ನು ಜಲ ಸಂರಕ್ಷಣೆಯ ನೇತೃತ್ವ ವಹಿಸಲು ಪ್ರೇರೇಪಿಸಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕರಿಗೆ ಸೂಕ್ತ ತಾಂತ್ರಿಕ ಮಾರ್ಗದರ್ಶನ ನೀಡಲು ಮಳೆ ನೀರು ಕೊಯ್ಲು ತಂತ್ರಜ್ಞಾನ ಅರಿವು ಮೂಡಿಸಲು ಮತ್ತು ಜಿಲ್ಲಾ ಮಟ್ಟದಲ್ಲಿ ಜಲ ಯೋಜನೆಗಳನ್ನು ರೂಪಿಸಲು ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ಥಾಪಿಸಲಾಗಿರುವ ಜಲಶಕ್ತಿ ಕೇಂದ್ರಗಳು ಅತ್ಯುತ್ತಮ ಜ್ಞಾನ ಮತ್ತು ಸೌಲಭ್ಯ ಕೇಂದ್ರಗಳಾಗಿ ಸೇವೆ ಸಲ್ಲಿಸುತ್ತಿವೆ. ಭಾರತವು ವಿಕಸಿತ ಭಾರತದ ಸುವರ್ಣ ಕನಸಿನತ್ತ ಧಾವಿಸುತ್ತಿರುವ ಈ ಸಂದರ್ಭದಲ್ಲಿ ದೇಶದ ಕೃಷಿ ಕ್ಷೇತ್ರವನ್ನು ಬಲಪಡಿಸಲು ಗ್ರಾಮೀಣ ಜೀವನೋಪಾಯವನ್ನು ಭದ್ರಪಡಿಸಲು ಮತ್ತು ಹವಾಮಾನ ವೈಪರೀತ್ಯಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ವೃದ್ಧಿಸಲು ಸುಸ್ಥಿರ ಜಲ ನಿರ್ವಹಣೆ ಅತ್ಯಂತ ನಿರ್ಣಾಯಕವಾಗಿದೆ. ಮನ್ ಕಿ ಬಾತ್ ಕಾರ್ಯಕ್ರಮದ ಮೂಲಕ ಪ್ರಧಾನಮಂತ್ರಿಯವರು ನೀಡಿದ ಕ್ಯಾಚ್ ದಿ ರೇನ್ ಎಂಬ ಅಭಿಯಾನದ ಜಾಗೃತಿಯ ಕರೆ ದೇಶದ ಪ್ರತಿಯೊಬ್ಬ ಪ್ರಜೆಯಲ್ಲೂ ನೀರಿನ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟಿದೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಇದು ಆಕಾಶವಾಣಿ ಬೆಂಗಳೂರು.
2: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
0: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು. 6:40ಕ್ಕೆ ಸರಿಯಾಗಿ ಪ್ರದೇಶ ಸಮಾಚಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ.
5: ನನ್ನ ತಮ್ಮ ಇದ್ದಾನಲ್ಲ, ತುಂಬಾ ತುಂಟ. ಕಾಲೇಜಿನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನ ದಯೆ, ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನು ಹೇಳಿದೆ, ಓಹೋ ನೀನ್ ಹೇಳಿದ್ದು ಸರಿಯಾಗಿದೆ ಕಣೋ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್ .gov

0: ಎನ್ನಲ್ಲಿ
1: ಘರ್ ಘರ್ ಸೂರ್ಯ ಘರ್
2: ಹಲೋ ಕೃಷಿ ರಂಗ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ಶುಕ್ರವಾರ ಸಾಯಂಕಾಲ 6:50 to 7:20 ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕೃಷಿಯ ವಿವಿಧ ವಿಷಯಗಳಿಗೆ ಸಂಬಂಧಪಟ್ಟ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ರಾಜ್ಯ ಕೃಷಿ ಇಲಾಖೆಯ ಹಿರಿಯ ಅಧಿಕಾರಿಗಳು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237-0477 2237-0488 2226-1257 ಎಸ್ಟಿಡಿ ಕೋಡ್ 080. ರಾಜ್ಯವ್ಯಾಪಿ ಪ್ರಸಾರವಾಗುವ ಹಲೋ ಕೃಷಿ ರಂಗ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಕೃಷಿ ಇಲಾಖೆ.
3: ಇಂದಿನ ಫೋನಿನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ದಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
6: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
5: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
6: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
5: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಬಳ್ಳಾರಿ ಗುಂತಕಲ್ ನಡುವಿನ 1264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ: ತಮಿಳುನಾಡು ಸರ್ಕಾರದ ಜೊತೆ ಮಾತನಾಡಲು ಸಿದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17-19 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75 ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ರೂಪಾಯಿ ಆದಾಯ ಗುರಿ. ಕೊಡಗಿನ ಹರಂಗಿ ಜಲಾಶಯ ಭರ್ತಿಯಾಗಲು 3 ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಕರ್ನಾಟಕ ಆಂಧ್ರಪ್ರದೇಶ ಆರ್ಥಿಕ ಕಾರಿಡಾರ್ ಯೋಜನೆಯಡಿ ಗುಂತಕಲ್ಲಿಂದ ಬಳ್ಳಾರಿ, ಹೊಸಪೇಟೆ, ಹುಬ್ಬಳ್ಳಿ, ಅಂಕೋಲಾದವರೆಗೆ ರೈಲ್ವೆ ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿದೆ. 46 ಉದ್ದದ 3ನೇ ಮತ್ತು 4ನೇ ರೈಲು ಮಾರ್ಗಗಳನ್ನು ನಿರ್ಮಿಸುವ 1264 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಯೋಜನೆ ಇದಾಗಿದೆ. ಸಂಪುಟ ಸಭೆಯ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ಸಂಪುಟದ ಆರ್ಥಿಕ ವ್ಯವಹಾರಗಳ ಸಮಿತಿಯು ಯೋಜನೆಗೆ ಅನುಮೋದನೆ ನೀಡಿದೆ ಎಂದು ತಿಳಿಸಿದ್ದಾರೆ. ಈ ಯೋಜನೆಯಿಂದ ಉತ್ತರ ಕರ್ನಾಟಕದ ಜನರಿಗೆ ಹೆಚ್ಚು ಅನುಕೂಲವಾಗಲಿದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಜನಸಂಖ್ಯೆಯನ್ನು ಹೊಂದಿರುವ 99 ಹಳ್ಳಿಗಳಿಗೆ ಸಂಪರ್ಕ ಹೆಚ್ಚಿಸಲಿದೆ. ಇದು ಸರಕು ಸಾಗಣೆಯನ್ನು ಸುಗಮಗೊಳಿಸುವುದು, ರೈಲು ಮಾರ್ಗದ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮತ್ತು ಬಹುಮಾದರಿ ಸಂಪರ್ಕವನ್ನು ಬಲಪಡಿಸುವ ಗುರಿ ಹೊಂದಿದೆ. ಈ ಯೋಜನೆ 2028-29 ವೇಳೆಗೆ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಕಾವೇರಿ ನದಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಿಸಿದಂತೆ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಜೊತೆ ಮಾತನಾಡಲು ಸಿದ್ಧ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಮಿಳುನಾಡು ಸರ್ಕಾರ ಸೇರಿದಂತೆ ಎಲ್ಲಾ ಪಾಲುದಾರ ರಾಜ್ಯಗಳೊಂದಿಗೆ ಚರ್ಚೆಗೆ ರಾಜ್ಯ ಸರ್ಕಾರ ಮುಕ್ತವಾಗಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ತಮಿಳುನಾಡು ಮುಖ್ಯಮಂತ್ರಿ ಬರೆದ ಪತ್ರದ ವಿಚಾರಗಳನ್ನು ಬಹಿರಂಗಪಡಿಸಲು ಡಿಕೆ ಶಿವಕುಮಾರ್ ನಿರಾಕರಿಸಿದ್ದಾರೆ. ಏಷ್ಯಾದ ಅತಿದೊಡ್ಡ ತಂತ್ರಜ್ಞಾನ ಉತ್ಸವವಾಗಿರುವ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯ 29ನೇ ಆವೃತ್ತಿಯು ಕೃತಕ ಬುದ್ಧಿಮತ್ತೆ ಹಾಗೂ ಅದರಾಚೆ ಧ್ಯೇಯವಾಕ್ಯದಡಿ 17-19 ಬೆಂಗಳೂರಿನಲ್ಲಿ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿ

0: ಡಿಕೆ ಶಿವಕುಮಾರ್ ಪ್ರಕಟಿಸಿದ್ದಾರೆ. ಈ ಕುರಿತಂತೆ ಮಾಹಿತಿ ನೀಡಿರುವ ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ, 75ಕ್ಕೂ ಹೆಚ್ಚು ದೇಶಗಳಿಂದ 1,800ಕ್ಕೂ ಹೆಚ್ಚು ಪ್ರದರ್ಶಕರು, 20,000ಕ್ಕೂ ಹೆಚ್ಚು ಪ್ರತಿನಿಧಿಗಳು ಹಾಗೂ 60,000ಕ್ಕೂ ಹೆಚ್ಚು ಸಂದರ್ಶಕರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಭವಿಷ್ಯದ ನಿರ್ಮಾತೃಗಳು ಕಾರ್ಯಕ್ರಮವು ಈ ಬಾರಿಯ ಪ್ರಮುಖ ಆಕರ್ಷಣೆಯಾಗಿದೆ. ನವೋದ್ಯಮಗಳ ಹೂಡಿಕೆದಾರರು, ಮಾರ್ಗದರ್ಶಕರು ಹಾಗೂ ಜಾಗತಿಕ ಮಾರುಕಟ್ಟೆಗಳ ಜೊತೆಗೆ ಸಂಪರ್ಕಿಸುವುದು ಇದರ ಉದ್ದೇಶವಾಗಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಿಗದಿಪಡಿಸಿರುವ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹದ ಗುರಿ ಸಾಧಿಸಲು ಇಲಾಖೆಯ ಪ್ರತಿಯೊಬ್ಬ ಅಧಿಕಾರಿಯೂ ಕಾರ್ಯನಿರ್ವಹಿಸಬೇಕು ಎಂದು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ನಿರ್ದೇಶನ ನೀಡಿದ್ದಾರೆ. ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಪ್ರತಿ ಜಿಲ್ಲೆಯ ಭೂವಿಜ್ಞಾನಿಗಳಿಗೆ ಪ್ರತ್ಯೇಕ ಕಾರ್ಯಗುರಿ ನಿಗದಿಪಡಿಸಲಾಗುವುದು ಎಂದು ತಿಳಿಸಿದ್ದಾರೆ. ಈ ಆರ್ಥಿಕ ವರ್ಷದಲ್ಲಿ ಇಲಾಖೆಗೆ 11,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ನಿಗದಿಪಡಿಸಲಾಗಿದೆ. ಓಟಿಎಸ್ ಯೋಜನೆಯ ಮೂಲಕ 2,000 ಕೋಟಿ ರೂಪಾಯಿ ಆದಾಯ ಸಂಗ್ರಹಿಸುವ ಗುರಿ ಹೊಂದಲಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಗುರಿ ಸಾಧಿಸುವಂತೆ ರೋಹಿಣಿ ಸಿಂಧೂರಿ ಸೂಚಿಸಿದ್ದಾರೆ. ಸ್ವಯಂ ಅನುಷ್ಠಾನ ಯೋಜನೆಯಡಿ ಕಡ್ಡಾಯವಾಗಿ ನಿರ್ಮಿಸಬೇಕಾದ ವಿದ್ಯುತ್ ಮೂಲಸೌಕರ್ಯವನ್ನು ಸಕಾಲದಲ್ಲಿ ಪೂರ್ಣಗೊಳಿಸದ ಹಾಗೂ ಕೆಇಆರ್ಸಿ ನಿಯಮಗಳನ್ನು ಉಲ್ಲಂಘಿಸಿರುವ ಯೋಜನೆಗಳ ವಿರುದ್ಧ ನಿಯಮಾನುಸಾರ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಇಂಧನ ಹಾಗೂ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಈ ಕುರಿತಂತೆ ಪ್ರಕಟಣೆ ನೀಡಿರುವ ಅವರು, 7.5 MVAಗಿಂತ ಹೆಚ್ಚಿನ ಮಂಜೂರಾತಿ ವಿದ್ಯುತ್ ಭಾರ ಹೊಂದಿರುವ ವಸತಿ ಸಮುಚ್ಚಯಗಳು, ಟೌನ್ಶಿಪ್ಗಳು, ಬೃಹತ್ ಲೇಔಟ್ಗಳು ತಮ್ಮ ವೆಚ್ಚದಲ್ಲಿಯೇ ವಿದ್ಯುತ್ ಉಪಕೇಂದ್ರ ಹಾಗೂ ಸಂಬಂಧಿತ ವಿದ್ಯುತ್ ಮೂಲಸೌಕರ್ಯ ನಿರ್ಮಿಸುವುದು ಕಡ್ಡಾಯವಾಗಿದೆ ಎಂದು ಹೇಳಿದ್ದಾರೆ. ಸಾರ್ವಜನಿಕರಿಗೆ ನಿರಂತರ ಹಾಗೂ ಗುಣಮಟ್ಟದ ವಿದ್ಯುತ್ ಪೂರೈಕೆ ದೊರೆಯುವಂತೆ ಮಾಡುವ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಸಚಿವ ಕೆಜೆ ಜಾರ್ಜ್ ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ಪ್ರಗತಿಯ ಪರಿಶೀಲನಾ ಸಭೆ ನಡೆಸಿದರು. ಸಭೆಯಲ್ಲಿ ಮಂಡಳಿಯ ಯೋಜನೆಗಳ ಪ್ರಗತಿ ಮತ್ತು ಆಡಳಿತಾತ್ಮಕ ಸುಧಾರಣೆಗಳಿಗೆ ಹಲವು ಪ್ರಮುಖ ನಿರ್ದೇಶನ ನೀಡಿದ್ದಾರೆ. ನಗರ ನೀರು ಸರಬರಾಜು ಮಂಡಳಿಯು ಎಲ್ಲಾ ಪ್ರದೇಶಗಳಲ್ಲಿ ಚರಂಡಿ ಹಾಗೂ ತ್ಯಾಜ್ಯ ನೀರು ಸಂಸ್ಕರಣಾ ಘಟಕಗಳನ್ನು ಸರಿಯಾಗಿ ಮ್ಯಾಪ್ ಮಾಡಿ ಆಯಾ ಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸೂಕ್ತವಾದ ಸುಧಾರಿತ ತಂತ್ರಜ್ಞಾನ ಬಳಕೆ ಮಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ನೀರು ಪೋಲಾಗುವುದು ಸೇರಿದಂತೆ ಸಿಬ್ಬಂದಿ ದುರುಪಯೋಗ ತಡೆಯಲು ಸ್ಮಾರ್ಟ್ ಮೀಟರ್ ಅಳವಡಿಸಲು ಸಲಹೆ ನೀಡಿದ್ದಾರೆ. ಗ್ರೇಟರ್ ಬೆಂಗಳೂರು ವ್ಯಾಪ್ತಿ ಹೊರತುಪಡಿಸಿ ರಾಜ್ಯದ ಇತರ ನಗರ ಪ್ರದೇಶಗಳಲ್ಲಿ ನೀರು ಸರಬರಾಜು ಮತ್ತು ಒಳಚರಂಡಿ ಸೌಕರ್ಯ ಒದಗಿಸುವ ಜವಾಬ್ದಾರಿಯನ್ನು ಮಂಡಳಿ ಹೊಂದಿದೆ. ರಾಜ್ಯದಲ್ಲಿ ಈವರೆಗೆ 256 ನಗರ ಪ್ರದೇಶಗಳಿಗೆ ಶಾಶ್ವತ ಮೇಲ್ಮೈ ಮೂಲಗಳಿಂದ ಸುರಕ್ಷಿತ ಕುಡಿಯುವ ನೀರು ಕಲ್ಪಿಸಲಾಗಿದ್ದು, ಉಳಿದ 60 ಪಟ್ಟಣಗಳಿಗೆ ಅಂತರ್ಜಲ ಮೂಲದಿಂದ ನೀರು ಪೂರೈಸಲಾಗುತ್ತಿದೆ ಎಂದು ಸಭೆಯಲ್ಲಿ ಮಾಹಿತಿ ನೀಡಿದ್ದಾರೆ. ಕೊಡಗು ಜಿಲ್ಲೆಯ ಹಾರಂಗಿ ಜಲಾನಯನ ಪ್ರದೇಶದಲ್ಲಿ ಉತ್ತಮ ಮಳೆಯಾಗುತ್ತಿದ್ದು ಒಳಹರಿವಿನ ಪ್ರಮಾಣ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹಾರಂಗಿ ಅಣೆಕಟ್ಟೆಯಿಂದ ನಾಳೆ 3,000-5,000 ಕ್ಯೂಸೆಕ್ ನೀರನ್ನು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಹಾರಂಗಿ ಪುನರ್ವಸತಿ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಎಂಎಸ್ ತಿಳಿಸಿದ್ದಾರೆ. ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ 2,859 ಅಡಿಗಳಾಗಿದ್ದು ಇಂದಿನ ಮಟ್ಟ 2,856 ಆಗಿದ್ದು ಬಹುತೇಕ ಭರ್ತಿಯಾಗಿದೆ. ಹವಾಮಾನ ಇಲಾಖೆಯ ಮುನ್ಸೂಚನೆಯಂತೆ ಜಲಾನಯನ ಪ್ರದೇಶಗಳಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಂಭವವಿದ್ದು, ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಹಾರಂಗಿ ಮತ್ತು ಕಾವೇರಿ ನದಿ ಪಾತ್ರದ ದಂಡೆಯಲ್ಲಿ ವಾಸಿಸುತ್ತಿರುವ ಜನರು ತಮ್ಮ ಆಸ್ತಿಪಾಸ್ತಿ ಹಾಗೂ ಜನ ಜಾನುವಾರು ರಕ್ಷಣೆಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಿ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಪೋಲ್ ವಾಲ್ಟ್ ಕ್ರೀಡೆಯಲ್ಲಿ ಅಮೋಘ ಸಾಧನೆ ಮಾಡುವ ಮೂಲಕ ಜಪಾನ್ನಲ್ಲಿ ನಡೆಯಲಿರುವ ಏಷ್ಯನ್ ಗೇಮ್ಸ್ಗೆ ಆಯ್ಕೆಯಾಗಿರುವ ಸಿಂಧುಶ್ರೀ ಗಣೇಶ್ಗೆ ಉಪಮುಖ್ಯಮಂತ್ರಿ ಹಾಗೂ ಕ್ರೀಡಾ ಸಚಿವ ಡಾ

0: ಜಿ ಪರಮೇಶ್ವರ್ ಅಂತಾರಾಷ್ಟೀಯ ಗುಣಮಟ್ಟದ 3 ಪೋಲ್ಗಳನ್ನು ವಿತರಿಸಿ ಶುಭ ಹಾರೈಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯ ಸಿಂಧುಶ್ರೀ ಪೋಲ್ವಾಲ್ಟ್ ಕ್ರೀಡೆಯಲ್ಲಿ ಸಾಧನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಕ್ರೀಡಾ ಮತ್ತು ಯುವ ಸಬಲೀಕರಣ ಇಲಾಖೆ ಹಾಗೂ ಭಾರತೀಯ ಕ್ರೀಡಾ ಪ್ರಾಧಿಕಾರದ ವತಿಯಿಂದ ಅಂತಾರಾಷ್ಟೀಯ ಕ್ರೀಡಾಕೂಟಗಳಲ್ಲಿ ಬಳಸುವ ಗುಣಮಟ್ಟದ 3 ಹೊಸ ಪೋಲ್ಗಳನ್ನು ವಿದೇಶದಿಂದ ತರಿಸಿಕೊಡಲಾಗಿದೆ. ಜೊತೆಗೆ 5 ಲಕ್ಷ ರೂಪಾಯಿ ನಗದು ನೀಡಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ರಾಷ್ಟೀಯ ಭದ್ರತಾ ದಳ ಎನ್ಎಸ್ಜಿ ನಗರದ ವಿವಿಧ ಪ್ರದೇಶಗಳಲ್ಲಿ ಭಯೋತ್ಪಾದನಾ ನಿಗ್ರಹ ಅಣಕು ಕಾರ್ಯಾಚರಣೆ ನಡೆಸುತ್ತಿದೆ. ನಾಳೆವರೆಗೆ ಈ ಅಣಕು ಕಾರ್ಯಾಚರಣೆ ನಡೆಯಲಿದೆ. ಭಯೋತ್ಪಾದಕರ ದಾಳಿ ಸಂಭವಿಸಿದರೆ ಅದನ್ನು ಹೇಗೆ ಎದುರಿಸಬೇಕು ಎಂಬ ಸನ್ನದ್ದತೆಯನ್ನು ಅಣಕು ಕಾರ್ಯಾಚರಣೆ ಮೂಲಕ ತಿಳಿಸಲು ಎನ್ಎಸ್ಜಿ ಕಮಾಂಡೋಗಳು ನಗರಕ್ಕೆ ಆಗಮಿಸಿದ್ದಾರೆ. ಮಂಗಳೂರಿನ ಎಂಆರ್ಪಿಎಲ್ ಸ್ಥಾವರ, ಸುರತ್ಕಲ್, ಸಂತ ಅಲೋಶಿಯಸ್ ಕಾಲೇಜು ಆವರಣ ಮುಂತಾದೆಡೆ ಕಾರ್ಯಾಚರಣೆ ನಡೆಸಲಾಗಿದೆ. ಸುಮಾರು 100ಕ್ಕೂ ಅಧಿಕ ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಅಣಕು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಇನ್ನೂ ಬಾಲ್ಯ ವಿವಾಹಗಳು ನಡೆಯುತ್ತಿರುವುದು ಅತ್ಯಂತ ಕಳವಳಕಾರಿಯಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಸಿದ್ದಲಿಂಗ ಪ್ರಭು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಳ್ಳಾರಿ ಗುಂತಕಲ್ ನಡುವಿನ 1,264 ಕೋಟಿ ರೂಪಾಯಿ ವೆಚ್ಚದ ರೈಲು ಮಾರ್ಗಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ಕಾವೇರಿ ವಿವಾದ, ತಮಿಳುನಾಡು ಸರ್ಕಾರ ಜೊತೆ ಮಾತನಾಡಲು ಸಿದ್ದ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ನವೆಂಬರ್ 17 ರಿಂದ ನವೆಂಬರ್ 19 ರವರೆಗೆ 29ನೇ ಆವೃತ್ತಿಯ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆ, 75ಕ್ಕೂ ಹೆಚ್ಚು ದೇಶಗಳು ಭಾಗಿ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಿಂದ 11,000 ಕೋಟಿ ರೂಪಾಯಿ ಆದಾಯ ಗುರಿ. ಕೊಡಗಿನ ಹಾರಂಗಿ ಜಲಾಶಯ ಭರ್ತಿಯಾಗಲು 3 ಅಡಿ ಬಾಕಿ, ನಾಳೆ ನದಿಗೆ ನೀರು ಬಿಡಲು ನಿರ್ಧಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35ಕ್ಕೆ.
1: ಆಕಾಶವಾಣಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ.
2: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
1: ಇಂದಿನ ನೇರ ಫೋನ್ ಇನ್ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ಕುರಿತು ಭಾಗವಹಿಸುತ್ತಾರೆ ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್, ಪ್ರಸ್ತುತಪಡಿಸುತ್ತಾರೆ ತಿಮ್ಮಪ್ಪ ಹೆಚ್ ಗೌಡ. ಕೇಳಿ ಹಲೋ ಕೃಷಿರಂಗ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮ.
3: ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರ. ಹಲೋ ಕೃಷಿರಂಗ ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಹಲೋ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ರಾಜಲಕ್ಷ್ಮಿ ರಾಜೀವ್, ನನ್ನ ಜೊತೆಗೆ ಇದ್ದಾರೆ ತಿಮ್ಮಪ್ಪ ಗೌಡ ಸರ್ ಅವರು.
4: ಎಲ್ಲರಿಗೂ ನಮಸ್ಕಾರ.
3: ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು. ಈ ವಿಷಯ ಕುರಿತು ಮಾಹಿತಿ ನೀಡಲು ನಮ್ಮ ಜೊತೆಗೆ ಇದ್ದಾರೆ ಕೃಷಿ ಅಧಿಕಾರಿಗಳಾದ ಎಲ್ಆರ್ ನವೀನ್ ಸರ್ ಅವರು. ಸರ್, ತಮಗೆಲ್ಲಾ ಕೇಳುಗರ ಪರವಾಗಿ ಸ್ವಾಗತ, ನಮಸ್ಕಾರ.
4: ತಮಗೂ ನಮಸ್ಕಾರ ಮೇಡಮ್. ಅದೇ ರೀತಿ ಮೊದಲಿಗೆ ನಾಡಿನ ಸಮಸ್ತ ರೈತ ಬಾಂಧವ ಶ್ರೋತೃಗಳಿಗೂ ಸಹ ನನ್ನ ನಮಸ್ಕಾರ ಹೇಳಕ್ ಬಯಸ್ತೀನಿ.
3: ರೈತ ಬಾಂಧವರೇ, ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ಭಾಗವಹಿಸಬೇಕಂದ್ರೆ ನಮ್ಮ ಫೋನ್ ಸಂಖ್ಯೆಗಳು ಹೀಗಿವೆ: 2237047477 2237047488. ಎಸ್ಟಿಡಿ ಸಂಖ್ಯೆ 0080. ಇವತ್ತಿನ ನೇರ ಪ್ರಸಾರದಲ್ಲಿ ತಾವು ಭಾಗವಹಿಸಬೇಕಂದ್ರೆ, ಪ್ರಶ್ನೆ ಕೇಳಬೇಕಂದ್ರೆ ನೀವು ಕರೆ ಮಾಡಿ.
4: ನವೀನ್ ಸರ್ ಅವರೇ, ಈಗ ನಮ್ಮ ರಾಜ್ಯದಲ್ಲಿ ಜಲಾನಯನ ಅಭಿವೃದ್ಧಿ ಯೋಜನೆ

0: ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ತಾವು ಸರ್ಕಾರದ ವತಿಯಿಂದ ಯಾವ ಥರ ಕೈಗೊಳ್ತಾ ಇದ್ದೀರಿ, ಅದು ಯಾವ ಥರ ನಮ್ಮ ರೈತರಿಗೆ ರೈತ ಸಮುದಾಯಕ್ಕೆ ಉಪಯೋಗ ಆಗ್ತಾ ಇದೆ ಮಾಹಿತಿ ಮಾಡಿಕೊಡಿ.
1: ಸರ್, ತಮಗೆ ಮೊದಲಿಗೆ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ಈ ಮಣ್ಣು ಮತ್ತು ನೀರು ಈ ಕೃಷಿಗೆ ಬೇಕಾದಂಥ ಮೂಲಭೂತ ನೈಸರ್ಗಿಕ ಸಂಪನ್ಮೂಲಗಳು. ನಿಮಗೆ ಗೊತ್ತಿದೆ, 1990 ದಶಕದಲ್ಲಿ ನಮ್ಮಲ್ಲಿದ್ದ ಜನಸಂಖ್ಯೆ 530 ಕೋಟಿ, ಇಂದೇನಾಗಿದೆ ಅದು 830 ಕೋಟಿ ತಲುಪಿಸಿದೆ. ಇಂಥ ಜನಸಂಖ್ಯೆಗೆ ನಾವು ಇರುವಂಥ ಭೂಮಿಯಲ್ಲೇ ನಾವು ಆಹಾರ ಉತ್ಪಾದನೆ ಮಾಡಬೇಕಾಗಿದೆ. ಇದರಿಂದ ಏನಾಗಿದೆ, ನಮ್ಮ ಕೃಷಿ ಭೂಮಿ ಮೇಲೆ ಅಪಾರ ಒತ್ತಡ ಹೇರಿದ್ದೀವಿ. ಇದಲ್ಲದೇ ನಾವು ಇರುವಂಥ ಜಮೀನಿನಲ್ಲೇ ಹೆಚ್ಚು ಆಹಾರ ಬೆಳಿಬೇಕಾದ್ದರಿಂದ ತೀವ್ರತರವಾದ ಕೃಷಿ ಪದ್ಧತಿಗಳನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಈ ತೀವ್ರತರ ಕೃಷಿ ಪದ್ಧತಿಗಳೇನಪ್ಪ ಅಂದರೆ, ಇವಕ್ಕೆಲ್ಲ ಹೆಚ್ಚಿನ ನೀರಿನ ಸೌಲಭ್ಯ ಬೇಕಿದೆ. ಹೆಚ್ಚಿನ ನೀರಿನ ಸೌಲಭ್ಯ ಬೇಕು ಅಂದರೆ ನಾವು ಪುನಃ ಅಂತರ್ಜಲದನ್ನು ಅದು ಅಂತರ್ಜಲದ ಮೇಲೆ ನಾವು ಅವಲಂಬನೆ ಮಾಡ್ಕೋಬೇಕು. ಸೊ ಹಂಗಾಗಿ ನಮ್ಮ ಇಲಾಖೆ ಜಲಾನಯನ ಅಭಿವೃದ್ಧಿ ಇಲಾಖೆ ರಾಜ್ಯದಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಳೆದ ಕಾರ್ಯಕ್ರಮ
0: ಸ್ವಲ್ಪ ಹೇಳಿ ಸರ್,
1: ಕಳೆದ ಮುಂದುವರಿಸ್ತಾ ಇದ್ದಾರೆ 25 ವರ್ಷಗಳಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಇಲಾಖೆಯ ಮೂಲ ಉದ್ದೇಶ ಓಡುವ ನೀರನ್ನು ನಡೆಯುವಂತೆ ಮಾಡೋದು, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋದು, ಅದೇ ರೀತಿ ನಿಂತ ನೀರನ್ನು ಹಿಂಗುವಂತೆ ಮಾಡಿ ಮಣ್ಣಿನ ಸವಕಳಿನ ತಡೆಗಟ್ಟೋದು ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡೋದು ನಮ್ಮ ಉದ್ದೇಶವಾಗಿದೆ. ನಿಮಗೆ ಗೊತ್ತಿರೋ ಹಾಗೆ ನಮ್ಮ ರಾಜ್ಯದಲ್ಲಿ 9.4 ದಶಲಕ್ಷ ಹೆಕ್ಟೇರ್ ಪ್ರದೇಶ ಈ ನೀರಿನ ಕೊಚ್ಚಣೆ ಪೀಡಿತ ಪ್ರದೇಶವಾಗಿದೆ. ಇದರಿಂದಾಗಿ ಏನಾಗಿದೆ, ಪ್ರತಿ ವರ್ಷ 10 ಟನ್ ಮಣ್ಣು ಪ್ರತಿ ಹೆಕ್ಟೇರಿಂದ ನಷ್ಟ ಆಗ್ತಿದೆ. ಅಂದಾಜು ಸುಮಾರು 49% ಭೌಗೋಳಿಕ ಪ್ರದೇಶ ಈ ನೀರಿನ ಕೊಚ್ಚನೆ ಪೀಡಿತ ಪ್ರದೇಶ ರಾಜ್ಯದಲ್ಲಿ. ಇದರಿಂದ ಏನಾಗ್ತದೆ, ಸಣ್ಣ ಜಲಾಶಯಗಳಲ್ಲಿ 0.08% ಇಂದ 2% ವರೆಗೆ, ದೊಡ್ಡ ಜಲಾಶಯಗಳಲ್ಲಿ 0.5% ಇಂದ 0.8% ವರೆಗೆ ಹೂಳು ತುಂಬಿಕೊಳ್ಳೋದು ಆಗಿ ಆ ಜಲಾಶಯದ ಏನು ನೀರು ಹಿಡಿದುಕೊಳ್ಳೋ ಸಾಮರ್ಥ್ಯ ಕಡಿಮೆ ಆಗ್ತಿದೆ. ಸೊ ಹಾಗಾಗಿ ನಾವು ಮಣ್ಣು ಮತ್ತು ಜಲಸಂಪನ್ಮೂಲ ಸಮಗ್ರ ನಿರ್ವಹಣೆಯನ್ನು ಕೈಗೊಳ್ಳಬೇಕಾಗಿದೆ. ಇದರ ಮೂಲಕ ಪರಿಸರ ವ್ಯವಸ್ಥೆಯನ್ನು ರಕ್ಷಣೆ ಮಾಡಬೇಕಾಗಿದೆ. ಅದೇ ರೀತಿ ನಾವು ನಮ್ಮಲ್ಲಿರುವಂಥ ನೈಸರ್ಗಿಕ ಸಂಪನ್ಮೂಲಗಳನ್ನು ವಿವೇಚನಾಶೀಲವಾಗಿ ಬಳಕೆ ಮಾಡಬೇಕು ಮತ್ತು ಪರಿಣಾಮಕಾರಿಯಾದ ಮಣ್ಣು ಮತ್ತು ನೀರು ಸಂರಕ್ಷಣೆ ಅಭ್ಯಾಸಗಳನ್ನು ಬಳಸಿಕೊಂಡು ಇಂದು ನಾವು ಮಣ್ಣು ನೀರು ಸಂರಕ್ಷಣೆಯನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ ಸರ್.
2: ಸರ್, ನವೀನ್ ಸರ್ ಅವರೇ, ಒಬ್ಬ ರೈತ ಜಲಾನಯನ ಇಲಾಖೆಯ ಅಭಿವೃದ್ಧಿ ಯೋಜನೆಗಳಡಿ ಪಾಲ್ಗೊಳ್ಬೇಕಂದ್ರೆ ಅಥವಾ ಫಲಾನುಭವಿಯಾಗಬೇಕಂದ್ರೆ ಅಥವಾ ಸವಲತ್ತುಗಳನ್ನು ಪಡೆದುಕೊಳ್ಬೇಕಂದ್ರೆ ಸೊ ಯಾವ ರೀತಿ ಏನು ಮಾಡಬೇಕು, ಅದರ ಅರ್ಹತೆಗಳೇನು ಸ್ವಲ್ಪ ತಿಳಿಸ್ಕೊಡಿ.
1: ಖಂಡಿತ ಮೇಡಮ್. ಮೇಡಮ್, ನಮ್ಮಲ್ಲಿ ಏನಾಗಿದೆ, ನಮ್ಮ ಇಲಾಖೆಯಲ್ಲಿ 2 ತರಹದ ಯೋಜನೆಗಳನ್ನು ಅನುಷ್ಠಾನ ಮಾಡ್ತೀವಿ. ಒಂದು ಜಲಾನಯನ ತತ್ವ ಅಂತ, ಇನ್ನೊಂದು ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಈ ಜಲಾನಯನ ತತ್ವ ಅಂದರೆ ನಾವು ದಿಬ್ಬದಿಂದ ಕಣಿವೆ ಅಂದರೆ ಎತ್ತರ ಪ್ರದೇಶದಿಂದ ಈ ಕೆಳಗಿನ ಪ್ರದೇಶವರೆಗೆ ಅನುಷ್ಠಾನ ಮಾಡುವಂಥ ಕಾರ್ಯಕ್ರಮಗಳು. ಇಲ್ಲೇನು ಮಾಡ್ತೀವಿ, ನಾವು ಸುಮಾರು 5,000 ಹೆಕ್ಟೇರ್ ಪ್ರದೇಶವನ್ನು ಆಯ್ಕೆ ಮಾಡ್ಕೊತೀವಿ. ಈ 5,000 ಹೆಕ್ಟೇರ್ ಪ್ರದೇಶದಲ್ಲಿ ಏನಿರ್ತದೆ, 3 ಜಲಾನಯನ ಅಂದರೆ ಗ್ರಾಮ ಪಂಚಾಯತ್ಗಳು ಇರ್ತವೆ, ಸುಮಾರು 10-15 ಹಳ್ಳಿಗಳು ಬರ್ತವೆ. ಈ ಸಂಪೂರ್ಣ ಪ್ರದೇಶವನ್ನು ನಾವು ಒಂದು ಘಟಕವಾಗಿ ತಗೊಂಡು ಇಲ್ಲಿ ದಿಬ್ಬದಿಂದ ಕಣಿವೆ ಪ್ರದೇಶದಲ್ಲಿ ಈ ಮಣ್ಣು ನೀರು ಸಂರಕ್ಷಣೆ, ಕೃಷಿ ಅರಣ್ಯ, ಕುಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ, ಉತ್ಪಾದನಾ ವ್ಯವಸ್ಥೆ ಮತ್ತು ಆಸ್ತಿ ರೈತರಿಗೆ ಜೀವನೋಪಾಯ ಚಟುವಟಿಕೆಗಳನ್ನು ಕೈಗೊಳ್ತೀವಿ. ಇದಲ್ಲದೇ ನಾವಲ್ಲಿ ಏನಾಗಿದೆ ತೋಟಗಾರಿಕೆ ಚಟುವಟಿಕೆಗಳನ್ನು ಸಹ ನಾವು ಕೈಗೊಳ್ತೀವಿ. ಇದಕ್ಕೇನಾಗ್ತದೆ, ಆ ಯೋಜನಾ ಪ್ರದೇಶದಲ್ಲಿ ಯಾವ ರೈತರು ಬರ್ತಾರೆ ಅವರೆಲ್ಲರೂ ಕೂಡ ಆಟೋಮೆಟಿಕ್ಕಾಗಿ ಅವರು ಈ ಯೋಜನೆಯ ಫಲಾನುಭವಿಗಳಾಗ್ತಾರೆ. ಯಾವುದೇ ಅರ್ಜಿ ಕೊಡೋ ಅವಶ್ಯಕತೆ ಇಲ್ಲ. ನಾವು ಅದನ್ನು DPR ಮಾಡೋ ಸಮಯದಲ್ಲೇ ಕೂಡ ಅವ್ರನ್ನ ನಾವು ಸೇರಿಸ್ಕೊಂಡೇ ನಾವು ವಿಸ್ತೃತ ಯೋಜನಾ ವರದಿ ತಯಾರು ಮಾಡಿರ್ತೀವಿ. ಆ ಸಂಪೂರ್ಣ ಪ್ರದೇಶದಲ್ಲಿ ಬರೋ ರೈತರೆಲ್ಲ ಫಲಾನುಭವಿಗಳಾಗಿರ್ತಾರೆ. ಇನ್ನೊಂದು ರೀತಿ ಯೋಜನೆ ಇದೆ ಹೇಳಿದೆ ನಿಮಗೆ, ಸ್ಟ್ಯಾಂಡ್ಲೋನ್ ಅಂತ, ಸ್ವತಂತ್ರವಾಗಿ ಅನುಷ್ಠಾನ ಮಾಡುವ ಯೋಜನೆಗಳು. ಇಲ್ಲೇನಾಗ್ತದೆ, ಇದು ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಮಾಡ್ತೀವಿ. ಇಲ್ಲೇನಾಗುತ್ತೆ, ಇಲ್ಲಿ ನಾವು ಸುಮಾರು ಥರದ ಸೌಲಭ್ಯ ಕೊಡ್ತೀವಿ. ಮೊದಲನೇದಾಗಿ ಕೃಷಿ ಹೊಂಡ ಕೊಡ್ತೀವಿ, ಅಲ್ಪ ಆಳದ ಬಾವಿ ಕೊಡ್ತೀವಿ, ಮತ್ತು ಸಮುದಾಯ ನೀರು ಸಂಗ್ರಹಣಾ ವಿನ್ಯಾಸಗಳನ್ನ ಮಾಡಿಕೊಡ್ತೀವಿ, ಸಮಗ್ರ ಕೃಷಿ ಪದ್ಧತಿನ ಕೊಡ್ತೀವಿ, ಸಮಸ್ಯಾತ್ಮಕ ಮಣ್ಣುಗಳ ಸುಧಾರಣೆ ಕೂಡ ಕೈಗೊಳ್ತೀವಿ. ಸೊ ಈ ಯೋಜನೆ ಪಡಿಬೇಕಾದ್ರೆ ರೈತರು ಮೊದಲು ಮಳೆಯಾಶ್ರ ಪ್ರದೇಶದ ರೈತರಾಗಿರಬೇಕು. ರೈತರಾಗಿದ್ದು ಅವರು ಹತ್ತಿರ ರೈತ ಸಂಪರ್ಕ ಕೇಂದ್ರವನ್ನು ಪಡೆದ್ರೆ ಅವರು ಫಲಾನುಭವಿಗಳನ್ನು ಪಡ್ಕೋಬೇಕಾಗಿದೆ.
0: ಈಗ ಒಂದು ಕರೆಯನ್ನ ಸ್ವೀಕಾರ ಮಾಡೋಣ. ಹೆಸರೇಳಿ, ಎಲ್ಲಿಂದ ಹೆಸರೇಳಿ, ಎಲ್ಲಿಂದ
1: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
3: ಸರ್ ಮಾತಾಡಿ ಸರ್, ಎಲ್ಲಿಂದ ತಾವು
2: ಸರ್? ನಿಮ್ ರೇಡಿಯೋ ರೇಡಿಯೋನ ಸ್ವಲ್ಪ ದೂರ ಇಡಿ.
3: ರೇಡಿಯೋ ದೂರ ಐತ್ರಿ.
0: ಹಾ ಮಾತಾಡಿ, ಹೆಸರೇಳಿ, ಎಲ್ಲಿಂದ?
3: ರಾಜಲಕ್ಷ್ಮಿ ಅವ್ರೇನ್ರಿ?
2: ಹಾ ಸರ್, ನಾನು ರಾಜಲಕ್ಷ್ಮಿ ಮಾತಾಡ್ತಾ ಇರೋದು. ನಮ್ ಜೊತೆ ನವೀನ್ ಸರ್ ಇದಾರೆ.
3: ಬಗ್ಗೆ ಫೋನಿನ ಕಾರ್ಯಕ್ರಮ ಮಾಡಬೇಕಲ್ಲ.
0: ಹೇಳಿ, ಮಾತಾಡಿ.
3: ಹ್ಯಾಂಡಿಕ್ಯಾಪ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡಬೇಕು. ನಿಮ್ಮ ಫೋನಿನ ಕಾರ್ಯಕ್ರಮ
0: ಸರಿ ಮಾಡೋಣ ಅದಕ್ಕೆ ಕಾರ್ಯಕ್ರಮ.

0: ನಾವು ಮಾಡಕ್ತಾ ಇದ್ದೇವೆ, ಮಾಡ್ತಾ ಇದ್ದೇವೆ. ಈಗ ನಿಮ್ ಪ್ರಶ್ನೆ ಏನಿದೆ ಕೇಳಿ, ಟೈಮ್ ವ್ಯರ್ಥ ಮಾಡಬೇಡಿ. ಜಲಾನಯನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದ್ರೆ ಕೇಳಿ. ನವೀನವರೇ, ಈಗ ಮಣ್ಣು ಮತ್ತು ನೀರಿನ ಸಂಪನ್ಮೂಲ ಕೊರತೆ ಉಂಟಾಗಿದೆಯಲ್ಲ, ಈ ಒಂದು ಅಥವಾ ಕ್ಷೀಣಿಸಿದೆ, ಇದಕ್ಕೆ ಏನು ಮುಖ್ಯ ಕಾರಣ?
1: ತಮಗೆ ನಾನು ಈಗಾಗಲೇ ಹೇಳಿದೆ ಏನಾಗಿದೆ, ಕಡಿಮೆ ಭೂಮಿ ಇದೆ, ಜನಸಂಖ್ಯೆ ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗ್ತದೆ, ಬೇಸಾಯದ ಮೇಲೆ ನಾವು ಹೆಚ್ಚು ಒತ್ತಡ ಕೊಡ್ತಾ ಇದೀವಿ, ಅಂದ್ರೆ ಇರೋ ಭೂಮಿಗೆ ಹೆಚ್ಚು ಒತ್ತಡ ಕೊಡ್ತಾ ಇದೀವಿ. ಇದರಿಂದ ನಾವು ಕೃಷಿ ಪದ್ಧತಿಗಳನ್ನ ಜಾಸ್ತಿ ಅಳವಡಿಸ್ಕೊಂಡಿದೀವಿ. ಮತ್ತೆ ಕೆಲವು ಕಡೆ ಏನಾಗಿದೆ, ಅವೈಜ್ಞಾನಿಕವಾದ ಬೇಸಾಯ ಪದ್ಧತಿನ ಅನುಸಾರ ಮಾಡ್ತೀವಿ. ನಮಗೆ ನೀವು ಗೊತ್ತಿರೋ ಹಂಗೆ ಕಾಡು ಮತ್ತು ಈ ಹುಲ್ಲಿನ ಕವಚ ವಿನಾಶ ಆಗ್ತಿದೆ ದಿನೇ ದಿನೇ. ಈ ಮತ್ತೆ ನಿಮ್ಗೆ ಗೊತ್ತಿರ್ಬೋದು, ಮಳೆ ಮೊದಲು ಹೆಂಗ್ ಬರ್ತಿತ್ತು ಈಗ ಹೆಂಗ್ ಬರ್ತಿತ್ತು ತಾವು ನೋಡಿರ್ತೀರಿ. ಮೊದಲು ಮಳೆ ಸದಾ ಕಾಲ ನಿಮ್ಗೆ ಮಳೆ ಮಳೆಗಾಲದಲ್ಲಿ ಮಳೆ ಇರ್ತಿತ್ತು. ಈಗ ಏನಾಗ್ತಿದೆ, ಮಳೆ ಅನಿಶ್ಚಿತದಿಂದ ಕೂಡಿದೆ. ಮಳೆ ಏರುಪೇರು ಮಳೆಗಳು ಒಂದೇ ಸಲ ಒಂದೇ ಪ್ರದೇಶದಲ್ಲಿ ನಿಮ್ಗೆ ಏನಾಗ್ಬಿಡುತ್ತೆ, 200 mm ಒಂದೇ ಟೈಮಲ್ಲಿ ಮಳೆ ಆಗ್ಬಿಡುತ್ತೆ. ಸೊ ಇದರಿಂದ ಏನಾಗ್ತದೆ ನಿಮ್ಗೆ,
0: ಹೆಸರೇಳಿ. ಹಲೋ ಕೃಷಿರಂಗ, ಜಲಾನಯನ ಅಭಿವೃದ್ಧಿ ಇದರಲ್ಲಿ ಮಣ್ಣು ಮತ್ತು ನೀರು ಸೌರ. ಹಾ ಕೇಳಿ, ಹೆಸರೇಳಿ, ಎಲ್ಲಿಂದ?
1: ತಮ್ಮ ಹೆಸರೇಳಿ ಸರ್.
0: ನಮಸ್ಕಾರ,
1: ನಮಸ್ತೆ ಹೇಳಿ.
2: ಹಲೋ,
1: ನಮಸ್ತೆ ಹೇಳಿ ಸರ್, ಕೇಳಿಸ್ತಾ ಇದೆ, ಹೇಳಿ ಸರ್. ನಮಸ್ತೆ
2: ಸರ್, ಏನಿಲ್ಲ, ಈಗ ನಿಮ್ಮ ಈ ಜಲಾನಯನ ಅಭಿವೃದ್ಧಿ ಯೋಜನೆ ಅಂತ ಹೇಳಿದ್ರಲ್ಲ,
1: ಹೇಳಿ ಸರ್.
2: ಇದು ಸಾಮಾನ್ಯವಾಗಿ ನೀವು ಹೇಳಿದ್ರೆ ಮಾಮೂಲಿ ನೀರಾವರಿ ಪದ್ಧತಿ ಬಿಟ್ಟು ಬೆಜ್ಲು ಅಂತಂದ್ಬಿಟ್ಟು ಅದಕ್ಕೆ ಅದರಿಂದ ಏನು ಸೌಲಭ್ಯಗಳು ಇದೆ?
0: ಹೌದು,
1: ಏನು ಸರ್
2: ಒಂದು. ಎರಡನೇದಾಗಿ ಸಹ ಇದು ಗ್ರಾಮಾಂತರದಲ್ಲಿರ್ತಕ್ಕಂಥ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ ಯಾವ ರೀತಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಬಿಟ್ಟು ತಮ್ಮ ಇಲಾಖೆಯಿಂದ ಪಡಿಬಹುದು?
0: ಅದು ಹೇಳಿದ್ರು, ಇನ್ನೊಮ್ಮೆ ಹೇಳ್ತಾರೆ
1: ಸರ್. ನಿಮ್ಗಾಗ್ಲೇ ಹೇಳಿದೆ, ನಾವೇನಾಗಿದೆ, ನಾವು ಎರಡ್ ತರ ಯೋಜನೆ ಮಾಡ್ತಿದೀವಿ. ಒಂದು ಜಲಾನಯನ ಮಾದರಿಯಲ್ಲಿ ಯೋಜನೆ ಮಾಡ್ತೀವಿ. ಈ ಜಲಾನಯನ ಮಾದರಿಯಲ್ಲಿ ಯೋಜನೆ
0: ಮಾಡಿ
1: 5,000 hectare ಪ್ರದೇಶ ಅಂದ್ರೆ ನಿಮ್ಮ ಮೂರು 15 grams ಆಯ್ಕೆ ಮಾಡ್ಕೊಂತೀವಿ. ಅಲ್ಲಿ 3 gram panchayati ಬರ್ತವೆ. ಅಂತ ಸಮಯದಲ್ಲಿ ಏನಾಗ್ತದೆ, ನೀವು ರೈತರಾಗಿದ್ರೆ ಸಾಕು, ತಾವು ರೈತರಾಗಿದ್ರೆ ತಾವು ಆಟೋಮೆಟಿಕ್ ಆಗಿ ಆ ಯೋಜನೆಯ ಫಲಾನುಭವಿಗಳಾಗ್ತೀರಿ. ಇನ್ನು ಇತರೆ ನಾವು ಸ್ಟ್ಯಾಂಡ್ ಅಲೋನ್ ಅಂತ ಮಾಡ್ತೀವಿ. ಅಂತ ಸಮಯದಲ್ಲಿ ತಾವು ಕೂಡ ಕನಿಷ್ಠ ರೈತರಾಗಿರ್ಬೇಕು. ಅದಕ್ಕೆ ಏನು ಅಗತ್ಯವಾದ ದಾಖಲೆಗಳು, ತಮ್ಮದು RTC ಇರ್ಬೋದು, ಮತ್ತೆ ಆಧಾರ್ ಕಾರ್ಡ್ ಇರ್ಬೋದು, ಇವನ್ನ ತಾವು ಹತ್ತಿರದ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ನಮ್ಮ ಇಲಾಖೆಯಿಂದ ಯಾವ್ಯಾವ ಸೌಲಭ್ಯಗಳು ಸಿಗ್ತದೆ ಅದನ್ನ ತಾವು ಅವ್ರಿಗೆ ತಮಗೆ ಒದಗಿಸ್ಕೊಡ್ತಾರೆ.
0: ಆಯ್ತಾ, ಉತ್ತರ ಸಿಗ್ತಾ?
2: ಸರಿ,
0: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಅಡಿಯಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಇದು ವಿಷಯ, ಹೇಳಿ. ಹೆಸರು ಹೇಳಿ, ಎಲ್ಲಿಂದ?
2: ಹಲೋ
0: ಕೇಳ್ತಾ ಇದ್ದೆ,
1: ಕೇಳ್ತಾ ಇದ್ದೆ, ಹೇಳಿ.
0: ಹೇಳಿ, ಎಲ್ಲಿಂದ?
3: ನಾವು ರಾಯಬಾಗದಿಂದ ಭೀಮರಾವ್ ಕೊಕಾಟೆ ಮಾತಾಡಿದ್ರಿ.
0: ಹೇಳಿ ಹೇಳಿ, ಪ್ರಶ್ನೆಯನ್ನು ಕೇಳಿ.
3: ಕೃಷಿ ಹೊಂಡಗಳು ಬಂದವನ್ರಿ ರೈತರಿಗೆ ಸಲುವಾಗಿ?
1: ಸರ್, ಖಂಡಿತ ಇದೆ ಸರ್. ನಮ್ಮಲ್ಲಿ ಕೃಷಿ ಭಾಗ್ಯ ಯೋಜನೆ ಇದೆ ಕೃಷಿ ಇಲಾಖೆಯಿಂದ. ಅದೇ ರೀತಿ ನಮ್ಮಲ್ಲಿ ಒಂದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರ ಅಂತ ಇದೆ, PMKSY ಅಂತ ಇದೆ. ಅದರಲ್ಲಿ ತಮಗೆ ಕೃಷಿ ಹೊಂಡವನ್ನು ನಾವು ಮಾಡಿಕೊಡ್ತೀವಿ. ನೀವು ಅದರಲ್ಲಿ ನಾವು ಗರಿಷ್ಠ ತಮಗೆ 75,000 ತನಕ ಕೊಡ್ತೀವಿ ಕೃಷಿ ಹೊಂಡಕ್ಕೆ. ಅದ್ರ ಮೇಲೆ ಏನಾಗ್ತದೆ, ತಾವು ಅದನ್ನು ಕೈಯಿಂದ ಹಾಕೋಬೇಕಾಗ್ತದೆ. ಇದ್ರ ಬಗ್ಗೆ ತಾವು ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹೋಬಳಿಯಲ್ಲಿ ಇರತಕ್ಕಂಥ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಅಧಿಕಾರಿಗಳಿರ್ತಾರೆ, ಅವನ್ನ ಸಂಪರ್ಕ ಮಾಡಿ ತಾವು ಅದರ ಪ್ರಯೋಜನವನ್ನು ಪಡೆಯಬಹುದಾಗಿದೆ.
3: ನಾವು ಸಾಮಾನ್ಯ ರೈತರು ನೋಡ್ರಿ,
1: ಸಾಮಾನ್ಯ ರೈತರು ಕೂಡ, ಸಾಮಾನ್ಯ ರೈತರಿಗೂ 75% ಇತರೆ ರೈತರಿಗೂ ಕೂಡ 50% ಈ ಸ್ಕೀಮ್ನಲ್ಲಿ ಇರತಕ್ಕಂಥ ಅವಕಾಶ.
0: ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ ನೋಡೋಣ. ಹಲೋ ಕೃಷಿರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಮಣ್ಣು ಮತ್ತು ನೀರು ಸಂರಕ್ಷಣೆ, ಹೆಸರು ಹೇಳಿ ಸರ್, ಎಲ್ಲಿಂದ?
4: ವೆಂಕಟೇಶ್ ಬಿಆರ್, ಬದನೋಳ ಗ್ರಾಮದಿಂದ ಸರ್, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ.
0: ಕೇಳಿ ಸರ್.
4: ಸರ್, ಜಲಾನಯನ ಅಭಿವೃದ್ಧಿ ಮಂಡಳಿ ಅಂತ ಹೇಳ್ತೀರಿ, ಅದು ರಾಜ್ಯದ ಅಭಿವೃದ್ಧಿ ಮಂಡಳಿ ಮೈಸೂರು ಜಿಲ್ಲೆಯಲ್ಲಿ ಇರ್ತದ ಸರ್, ಅಥವಾ ರೈತ ಸಂಪರ್ಕ ಕೇಂದ್ರದಲ್ಲಿ?
1: ಹೇಳ್ತೀನಿ ಸರ್, ನಮ್ದು ಜಲಾನಯನ ಅಭಿವೃದ್ಧಿ ಇಲಾಖೆ ಅಂತಾನೆ. ಇದು ಕೃಷಿ ಇಲಾಖೆನ, ನಮ್ಮಲ್ಲಿ ಕೃಷಿ ಇಲಾಖೆ ಒಂದು ಭಾಗ ನಮ್ಮ ಇಲಾಖೆ. ಈ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ಯೋಜನೆಗಳನ್ನ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು, ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು, ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳು ನಮ್ಮ ಯೋಜನೆಗಳನ್ನ ಅನುಷ್ಠಾನ ಮಾಡ್ತಾರೆ. ನಿಮ್ಗೆ ಯಾವುದೇ ರೀತಿ ಮಾಹಿತಿ ಬೇಕಂದ್ರೆ ಹೋಬಳಿ ಮಟ್ಟದಲ್ಲಿ ರೈತ ಸಂಪರ್ಕ ಕೇಂದ್ರ ಇರ್ಬೋದು, ತಾಲೂಕು ಮಟ್ಟದಲ್ಲಿ ನಮ್ಮ ಸಹಾಯಕ ಕೃಷಿ ನಿರ್ದೇಶಕ ಕಚೇರಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕ ಕಚೇರಿ ಇರ್ತದೆ. ಅಲ್ಲಿ ತಾವು ಅವ್ರನ್ನ ಭೇಟಿ ಮಾಡಿ ಮಾಹಿತಿನ ಪಡಿಬಹುದು ಸರ್.
4: ಮಣ್ಣಿನ ಫಲವತ್ತತೆ ಕಾಪಾಡೋದು ಹೇಗೆ ಸರ್?
1: ಸರ್, ಮಣ್ಣಿನ ಫಲವತ್ತತೆ ಕಾಪಾಡಬೇಕು ಅಂದ್ರೆ ಸರ್, ತಾವು ತಮ್ಮ ಜಮೀನಿನಲ್ಲಿ ಏನ್ ಮಾಡಬೇಕು, ನಮ್ಮ ಬಿದ್ದಂತ ಮಳೆ ನೀರನ್ನ ತಾವು ಫಸ್ಟ್ ಇಂಗಿಸೋದನ್ನ ಕಲ್ತ್ಕೋಬೇಕು ಸರ್. ಏನಾಗ್ತಿದೆ, ಮಳೆ ನೀರು ಬಿದ್ದಾಗ ಏನಾಗ್ತದೆ, ತಮ್ಮ ಮೇಲ್ಮಣ್ಣೆಲ್ಲ ಕೊಚ್ಚಣೆ ಹೊಟ್ಟೋಗುತ್ತೆ ಸರ್. ಮೇಲ್ಮಣ್ಣೆ ಹೋಗ್ಬಿಟ್ರೆ ನಿಮ್ದು ಈ ಜಮೀನಿನ ಫಲವತ್ತತೆ ಇರಲ್ಲ ಸರ್. ಸೊ ಹಾಗಾಗಿ

0: ನಮ್ಮ ಇಲಾಖೆಯಿಂದ ಸುಮಾರು ಕಡೆ ನಾವು ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ. ಆ ಮಾಡ್ಕೊಟ್ರು ಕೂಡ ರೈತರು ಕೆಲವು ಕಡೆ ಏನ್ ಮಾಡ್ತಾರೆ, ಆ ಬದುನ ಮುಚ್ಚಾಕುವಂತ ಕೆಲಸವನ್ನ ಮಾಡ್ತಾರೆ. ದಯವಿಟ್ಟು ಆತರ ಕೆಲಸವನ್ನ ಮಾಡಬಾರ್ದು. ಒಂದು ಬದು ನಿಮ್ ಒಂದು ಹೆಕ್ಟೇರ್ ಅಲ್ಲಿ ನೀವು ಸುಮಾರು, ನಾವು ಕಂದಕದೊಂದಿಗೆ ಬದು ಅಂತ ಇರ್ತದೆ, ಅದನ್ನ 48 ಬದುಗಳನ್ನ ಮಾಡಬಹುದು. ಒಂದು ಬದುನಲ್ಲಿ 3000 ಲೀಟರ್ ವಾಟರ್ ಸಂಗ್ರಹ ಆಗ್ತದೆ. ಇದೇ ರೀತಿ ಒಂದು ಹೆಕ್ಟೇರ್ ಅಲ್ಲಿ ಒಂದು ಸಲ ಮಳೆ ಹೋದ್ರೆ 1.5 ಲಕ್ಷ ನೀರು ನಿಮ್ಮ ಜಮೀನಲ್ಲಿ ಸಂಗ್ರಹ ಭೂಮಿ ಒಳಗಡೆ ಹೋಗ್ತದೆ. ಸೊ ಅದನ್ನ ನೀವು ಮಾಡಿಸ್ಕೊಂತ ಕೆಲಸಗಳು ಮಾಡ್ಕೋಬೇಕು. ಸೊ ಈ ರೀತಿ ನೀವು ಮಾಡ್ಕೊಂಡ್ರೆ ನಿಮ್ಮ ಮಣ್ಣಿನ ಕೆಳಪದರದಲ್ಲಿ ಏನಾಗ್ತದೆ, ಮಣ್ಣು ಆಟೋಮೆಟಿಕ್ ಆಗಿ ಸಂಗ್ರಹ ಆಗ್ತದೆ. ಈ ತರ ಬರ ಬಂದ ಸಂದರ್ಭದಲ್ಲಿ ಈಗ ಎಲ್ಲಿನ ಅಂತ ತಾವು ಕೇಳಿರ್ಬೋದು ಈ ವರ್ಷ. ಇಂಥ ಸಂದರ್ಭದಲ್ಲಿ ತಮ್ಮ ಕೆಳಪದರದಲ್ಲಿ ಏನು ನಮ್ಮ ನಿಮ್ಮಿನ ಮಣ್ಣಿನ ತೇವಾಂಶ ಇರ್ತದೆ, ಈ ಬೆಳೆಗಳಿಗೆ ಅದು ತೇವಾಂಶನ ಒದಗಿಸುತ್ತದೆ ಈ ಬರಗಾಲ ಸಮಯದಲ್ಲಿ.
1: ಕೈ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ನವೀನ್ ಅವರೇ.
0: ಅದು ಮುಂದುವರಿಸ್ತೀನಿ ನಿಮಗೆ. ಅದು
2: ಹೇಳಿ ಸರ್. ನಂದೊಂದು ಪ್ರಶ್ನೆ ಇದೆ.
0: ಹೇಳಿ ಮೇಡಮ್.
2: ಮಣ್ಣು ಸಂರಕ್ಷಣೆಗಳ ವಿಧಾನಗಳು ಯಾವುವು?
0: ಮೇಡಮ್, ಮಣ್ಣು ಸಂರಕ್ಷಣೆಗೆ ಸುಮಾರು ವಿಧಗಳಿದೆ ಮೇಡಮ್. ಇಲ್ಲಿ ನಮ್ಮಲ್ಲಿ ನಾವು 5 ತರದ ಮಣ್ಣು ಸಂರಕ್ಷಣೆ ವಿಧಾನ ಅಳವಡಿಸ್ಕೊಂಡಿದ್ದೀವಿ. ಒಂದು ಸಾಗುವಳಿ ಜಮೀನು ಅಂತ ಇರ್ತದೆ, ಇನ್ನೊಂದು ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು, ಇನ್ನೊಂದು ಜಲವಾಹಿನಿಯ ಉಪಚಾರಗಳು ಅಂತೀವಿ. ಈ ಸಾಗುವಳಿ ಜಮೀನಿನಲ್ಲಿ ಮಾಡ್ತೀವಿ ಸಮಪಾತ ಬದುಗಳನ್ನು ಮಾಡ್ತೀವಿ, ಕಂದಕದೊಂದಿಗೆ ಬದುನ ಮಾಡ್ತೀವಿ, ಹಳೆ ಬದುಗಳನ್ನ ಬಲಪಡಿಸುವಂತ ಕೆಲಸವನ್ನ ಮಾಡ್ತೀವಿ. ಇದ್ರ ಜೊತೆಗೆ ತಾವು ಜೋಗು ಅಂತ ಕೇಳಿರ್ಬೋದು, ಜೋಗು ಪ್ರದೇಶ ಅಂತ. ಈ ಮಳೆಯಾಶ್ರ ಪ್ರದೇಶದಲ್ಲಿ ಕೂಡ ಜೋಗು ಪ್ರದೇಶ ಇರ್ತದೆ. ಅಂತ ಸಮಸ್ಯಾತ್ಮಕ ಭೂಮಿಯನ್ನು ಕೂಡ ನಾವು ಅಭಿವೃದ್ಧಿಪಡಿಸ್ತೀವಿ. ಇದಲ್ಲದೆ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತದೆ ರೈತರ ಹತ್ರ, ಅಂತ ಕಡೆ ಸಮಪಾತದಲ್ಲಿ ಕಂದಕ ಮಾಡ್ತೀವಿ, ಸಸ್ಯ ಸೋಧಕ ಪಟ್ಟಿಗಳನ್ನ ಮಾಡ್ತೀವಿ, ಇತರ ಉಪಚಾರಗಳನ್ನ ಕೂಡ ಕೈಗೊಳ್ತೀವಿ. ಇನ್ನು ಜಲವಾಹಿನಿಗೆ ಬಂದರೆ ಈಗ ನಮ್ಮೂರಲ್ಲಿ ನಾಲಗಳಿರ್ತವೆ, ಈ ನಾಲದಲ್ಲಿ ಮೇಲ್ಸ್ತರ ಮಧ್ಯಸ್ತರ ಅಂತ ಇರ್ತದೆ. ಈ ಮೇಲ್ಸ್ತರದಲ್ಲಿ ಏನು ಮಾಡ್ತೀವಿ, ಕಂಟಿ ತಡೆ ಅಂತ ಹಾಕೊಡ್ತೀವಿ, ಗುಂಡು ಕಲ್ಲನ್ನ ತಡೆ ಮಾಡ್ಕೊಡ್ತೀವಿ, ರಬ್ಬಲ್ ಕಲ್ಲು ತಡೆ ಮಾಡ್ತೀವಿ. ಇನ್ನು ಮಧ್ಯಸ್ತರಕ್ಕೆ ಬಂದರೆ ಕೊಳ್ಳ ಸುಧಾರಣಾ ರಚನೆಗಳು ಅಂದರೆ ರೆವೈನ್ ರೆಕ್ಲಮೇಷನ್ ಸ್ಟ್ರಕ್ಚರ್ ಅಂತ ಮಾಡ್ಕೊಡ್ತೀವಿ. ಇದ್ರ ಜೊತೆಗೆ ನಾವು ಕೃಷಿ ತೋಟಗಾರಿಕೆ ಮತ್ತು ಕೃಷಿ ಅರಣ್ಯ ಚಟುವಟಿಕೆಗಳನ್ನು ಸಹ ಮಾಡ್ಕೊಡ್ತೀವಿ. ಇವು ಕೂಡ ಮಣ್ಣು ಮತ್ತು ನೀರು ಸಂರಕ್ಷಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮೇಡಮ್.
1: ಈಗೊಂದು ಕರೆ ತೆಗೆದುಕೊಳ್ಳೋಣ. ಹಲೋ ಕೃಷಿ ರಂಗ, ರಾಜ್ಯ ಕೃಷಿ ಇಲಾಖೆ ಪ್ರಸ್ತುತಪಡಿಸುವ ಕಾರ್ಯಕ್ರಮ. ಹೆಸರೇಳಿ ಸರ್ ಎಲ್ಲಿಂದ? ಹಲೋ,
3: ಹಲೋ,
1: ಹಾ ಕೇಳಿ,
0: ನಮಸ್ಕಾರ ಹೇಳಿ
3: ಸರ್. ನಮಸ್ಕಾರ ಗೌಡ್ರಿಗೆ. ನಮಸ್ಕಾರ.
1: ನಮಸ್ಕಾರ.
3: ಕಲ್ಲಪ್ಪ ಬಸಪ್ಪ ತವರ್ ಗ್ರಾಮ ಹೊನವಾಡ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ.
1: ಕೇಳಿ ಸರ್.
3: ಸಾಧರಿಗೆ ಮತ್ತು ಮೇಡಮ್ ಅವರಿಗೆ ನಮಸ್ಕಾರಗಳು.
2: ನಮಸ್ಕಾರ. ನಮಸ್ಕಾರ.
3: ಈಗ ನಮಗ ಅಟಲ್ ಭೂ ಜಲದಿಂದ ಈ ಬೋರ್ವೆಲ್ ರಿಚಾರ್ಜ್ ಮಾಡುವ ಅವಶ್ಯಕತೆ ನಮ್ಗ ಅನುಕೂಲ ಐತೇನ್ರಿ?
1: ಅದು ಹೇಳ್ತಾರೆ ಅಂದ್ರೆ ಮಣ್ಣು ಸಂರಕ್ಷಣೆ ಇಲಾಖೆ ವತಿಯಿಂದ ಯಾವ್ಯಾವ ರೀತಿ ಯೋಜನೆ ಕೈಗೊಳ್ಬಹುದು ಅಂತ ತಾವು ಕೇಳ್ತಾ ಇದ್ದೀರಿ, ಹೇಳ್ತಾರೆ ಅದ್ರ ಬಗ್ಗೆ?
0: ಸರ್, ಬೋರ್ವೆಲ್ ರೀಚಾರ್ಜ್ ತಾವು ಮಾಡಿಸ್ಬೇಕಂದ್ರೆ ಒಂದು ಕೆಲಸ ಮಾಡಿ, ನಮ್ಮ ಇಲಾಖೆನಲ್ಲ ಕೃಷಿ ಇಲಾಖೆನಲ್ಲಿ ತಮಗೆ 5000 ತನಕ ಪ್ರಾವಿಷನ್ ನಾವು ಕೊಡ್ತೀವಿ. ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಉತ್ತರ ಉಪಚಾರಗಳು ಅಂತ ಒಂದು ಕಾರ್ಯಕ್ರಮ ಇದೆ, ಅದರಲ್ಲಿ ಬೋರ್ವೆಲ್ ರೀಚಾರ್ಜ್ ಮಾಡ್ಕೊಳಕ್ಕೆ ತಮಗೆ ಅವಕಾಶ ಇದೆ. ಸೊ ನೀವೇನ್ ಮಾಡ್ಬೇಕು, ಇದೆ, ನೀವೇನ್ ಮಾಡಿ ನಮ್ಮ ತಿಕೋಟ ನಿಮ್ಗೆ ಯಾವ ಹೋಬಳಿ ಬರ್ತದೆ ಅಲ್ಲಿ ರೈತ ಸಂಪರ್ಕ ಕೇಂದ್ರನ ಭೇಟಿ ಮಾಡಿ, ನಮ್ಮ ಅಧಿಕಾರಿಗಳನ್ನ ಭೇಟಿ ಮಾಡಿ, ಈ PMKSY ಯೋಜನೆ ಅಂತ ಇದೆ, ಆ ಯೋಜನೆಯಲ್ಲಿ ತಮಗೆ ಅವಕಾಶ ಮಾಡಿಕೊಡ್ತಾರೆ. ಅದಿಲ್ಲ ಅಂದ್ರೆ ಈಗ ವಿಬೀರ್ ರಾಮ್ಜಿ ಅಂತ ಯೋಜನೆ ಬಂದಿದೆ, ಅದರಲ್ಲೂ ಕೂಡ ಮಾಡ್ಕೊಡಕ್ಕೆ ಅವಕಾಶ ಇದೆ.
3: ಅದು ಅವ್ರಿ ಗೌರ್ಮೆಂಟ್ ಬೋರ್ವೆಲ್ ಏನು ಗ್ರಾಮ ಪಂಚಾಯತಿಯಿಂದ ಹೊಡೆದಾರ, ಸರ್ಕಾರಿ ಬೋರ್ವೆಲ್ ಏನು ಹೊಡೆದಾರ ಸಮೀಪ ಕೇಳ್ಯಾರಿ
1: ಕೇಳಿ.
3: ಇಲ್ಲ, ನಮ್ ವೈಯಕ್ತಿಕವಾಗಿ ಮಾಡ್ಕೋಬೇಕಾಗಿತ್ತು ರೀ. ಅದು ನಮ್ಗ ಊರ್ ಬಿಟ್ಟು 2 ಕಿಲೋಮೀಟರ್ ದೂರ ಇದೆ, ಸರ್ಕಾರಿ ಬೋರ್ವೆಲ್ಗಳು ಇಲ್ಲ ನಮ್ಮ ಆಸ್ಪತ್ರೆ.
0: ಅಲ್ಲಿ ನಿಮ್ದು ವೈಯಕ್ತಿಕ ಬೋರ್ವೆಲ್ ಸರ್ಕಾರದಿಂದ ಮಾಡಿರೋ ಬೋರ್ವೆಲ್? ಅದು
3: ಇಲ್ಲ, ಇದು ಗಂಗಾ ಕಲ್ಯಾಣ ಬೋರ್ವೆಲ್ ರೀ ನಮ್ದು.
0: ಗಂಗಾ ಕಲ್ಯಾಣ ಬೋರ್ವೆಲ್ ಇದ್ರೂ ಕೂಡ ತಾವು ಮಾಡ್ಕೊಳಕ್ ಅವಕಾಶ ಇದೆ.
3: ಧನ್ಯವಾದ ಸರ್ ಮಾಹಿತಿ ನೀಡಲು. ಧನ್ಯವಾದ
1: ಕರೆ ಮಾಡಿದ್ದಕ್ಕೆ. ನಿಮ್ಗೂ ಕೂಡ ಧನ್ಯವಾದಗಳು. ಈಗ ನವೀನ್ ಅವರೇ, ಈಗ ಈ ಯಾವ್ಯಾವ ಯೋಜನೆ ಇದಾವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡಿ ನಮ್ಮ ರೈತರಿಗೆ. ಈ ಒಂದು
0: ಸರ್ ನಮ್ಮಲ್ಲಿ ಮಣ್ಣು ಸಂರಕ್ಷಣೆ ಮತ್ತು ನೀರು ಸಂರಕ್ಷಣೆ ಮಾಡಕ್ಕೆ ಸುಮಾರು ಕೇಂದ್ರ ಸರ್ಕಾರ, ವಿಶ್ವ ಬ್ಯಾಂಕ್ ನೆರವಿನ ಯೋಜನೆಗಳು, ಇತರ ಯೋಜನೆಗಳು ನಮ್ಮಲ್ಲಿದಾವೆ. ಮೊದಲನೇದಾಗಿ ಈ ಯೋಜನೆಗಳೆಲ್ಲ ನಾವು ಆಗಲೇ ಆಲ್ಮೋಸ್ಟ್ ನಮ್ಮ ಯೋಜನೆಗಳು ಮುಕ್ತಾಯ ಅಂತ ಬಂದಿದ್ದಾವೆ, ಆದರೂ ಕೂಡ ಕೆಲವು ಕಡೆ ಮಾಡಕ್ಕೆ ಅವಕಾಶ ಇದೆ. ಮೊದಲನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತ
1: ಅಲ್ಲಿ ಬರುತ್ತೆ.
0: ಇದು ಕೂಡ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿದೆ, ಸುಮಾರು 78 ತಾಲೂಕುಗಳಿದೆ. ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಎರಡನ್ನೂ ಮಾಡ್ಕೋಬಹುದು. ರಿವಾರ್ಡ್ ಅಂತ ವಿಶ್ವ ಬ್ಯಾಂಕ್ ನೆರವಿನ ಯೋಜನೆ 20 ಜಿಲ್ಲೆಗಳಲ್ಲಿದೆ, 20 ತಾಲೂಕಲ್ಲಿದೆ. ಇದ್ರ ಕೂಡ ಮಣ್ಣು ನೀರು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಸೆಪ್ಮೀಸ್ ಅಂತ ಇದು 4 ಜಿಲ್ಲೆಗಳಲ್ಲಿದೆ, ಒಂದು ತುಮಕೂರು, ಚಿತ್ರದುರ್ಗ, ಹಾಗೆ ವಿಜಯನಗರ, ಬಳ್ಳಾರಿನಲ್ಲಿ. ಇದು ಗಣಿಗಾರಿಕೆಯ ಪ್ರಭಾವಕ್ಕೆ ಒಳಗಾದ ವಲಯಗಳಿಗೆ ಸಮಗ್ರ ಪರಿಸರ ಯೋಜನೆ ಅಂತ.

0: ಮೇಜ್ ಅಂತ,
1: ಸೆಟ್ ಮೀಸ್ ಅಂತ, ಅದರಲ್ಲೂ ಕೂಡ ಮಾಡ್ಕೊಳ್ಳಕ್ಕೆ ಈಗ ಅವಕಾಶ ಇದೆ.
0: ಮತ್ತೆ
1: ಇದ್ರ ಜೊತೆಗೆ ಈಗ ವಿ ಬಿ ಗ್ರಾಮ್ ಜಿ ಅಂತ ಬಂದಿದೆ, ಅದರಲ್ಲೂ ಕೂಡ ಮಣ್ಣು ನೀರು ಸಂರಕ್ಷಣೆ ಕ್ರಮವನ್ನ
0: ವಿಕಸಿತ ಭಾರತ
1: ವಿಕಸಿತ ಜಿ ರಾಮ್ ಜಿ ಯೋಜನೆ, ಇದು ಹಿಂದೆ ನರೇಗಾ ಅಂತ ಕರಿತಿದ್ವಿ ಅದೇ ಯೋಜನೆ, ಈಗ
0: ವಿಕಸಿತ ಭಾರತ ಜಿ ರಾಮ್ ಜಿ
1: ಯೋಜನೆ. ಹೌದು,
0: ತುಂಬಾ ಸಂತೋಷ ನವೀನ್ ಅವರೇ, ಈಗೊಂದು ಕರೆ ಸ್ವೀಕಾರ ಮಾಡೋಣ.
2: ಹಲೋ,
3: ಹಲೋ ಸರ್.
2: ಹಲೋ,
3: ಹಾ ಸರ್, ಹೇಳಿ ಹೇಳಿ.
2: ಮೇಡಮ್ ನಮಸ್ತೆ, ನನ್ನ ಹೆಸರು ಮಹೇಶ್ ಅಂತ ಮಾತಾಡ್ತಾ ಇದ್ದೀನಿ.
3: ನಮಸ್ತೆ.
2: ಸರ್ ಹೇಳ್ದಂಗೆ ಗ್ರಾಮ ಪಂಚಾಯತಿ ಜಲಾನಯನ ಅಭಿವೃದ್ಧಿ ಸಂಘಗಳು ಅಂತ ಮಾಡಿದ್ರು, ಈಗ ಅದು ಆ ಸಂಘ ಚಟುವಟಿಕೆಯಲ್ಲಿ ಇದೆಯಾ, ಸಂಘಕ್ಕೆ ತರಬೇತಿ ಕೊಡ್ತಾ ಇದೀರಾ, ಸಂಘಕ್ಕೆ ಸರ್ಕಾರದಿಂದ ಏನಾದ್ರು ಅನುದಾನಗಳು ಬರ್ತಾ ಇದೆಯಾ, ಅದು ಸಂಘ ಯಾವ ರೀತಿ ಚಟುವಟಿಕೆ ಮಾಡ್ತಾ ಇದೆ ಅಂತ ಏನಾದ್ರು ಮಾಹಿತಿ ಹೇಳ್ಬೋದು?
1: ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಜಲಾನಯನ ನಾವು ಜಲಾನಯನ ಸಮಿತಿ ಅಂತ ಮಾಡಿದ್ವಿ ಸರ್. ನಮ್ಮ ಏನು ರಾಜ್ಯದ 30 ಜಿಲ್ಲೆಗಳಿದೆ, 78 ತಾಲೂಕುಗಳಿದೆ, ಈ ಪ್ರತಿ ಯೋಜನೆಗೂ ಕೂಡ ಜಲಾನಯನ ಸಮಿತಿ ಅಂತ ಮಾಡಿ ಆ ಸಮಿತಿ ಮುಖಾಂತರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅಧ್ಯಕ್ಷರಾಗಿರ್ತಾರೆ, ಆ ಸಮಿತಿ ಮುಖಾಂತರ ಮಣ್ಣು ನೀರು ಸಂರಕ್ಷಣೆ ಅನುಷ್ಠಾನ ಮಾಡಿದೀವಿ. ಅವೆಲ್ಲಾ ಸಮಿತಿಗಳು ಇನ್ನೂ ಕೂಡ ಅನುಷ್ಠಾನದಲ್ಲಿವೆ. ಇದೇನಾಗ್ತದೆ, ಈ ನಮ್ಮ ಯೋಜನೆ ಮುಗಿದ ತಕ್ಷಣ ನಾವೇನು ಮಾಡ್ತೀವಿ, ಈ ಜಲಾನಯನ ಸಮಿತಿಗಳಲ್ಲಿ ಜಲಾನಯನ ಅಭಿವೃದ್ಧಿ ನಿಧಿ ಅಂತ ಸಂಗ್ರಹ ಆಗಿರ್ತದೆ. ಇದೇನಕ್ಕೆ ಸಂಗ್ರಹ ಆಗಿರ್ತದೆ, ನಾವು ಏನು ಸಮುದಾಯ ನೀರು ಸಂರಕ್ಷಣೆ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡ್ತೀವಿ, ಅದನ್ನ ನಿರ್ವಹಣೆ ಮಾಡಕ್ಕೆ ಇಲ್ಲಿ ನಾವು ಜಲಾನಯನ ಅಭಿವೃದ್ಧಿ ನಿಧಿಯಿಂದ ಕಲೆಕ್ಟ್ ಮಾಡಿದೀವಿ. ಈ ಕಲೆಕ್ಟ್ ಮಾಡಿದಂತ ಅನುದಾನನ ನಾವು ಈ ಯೋಜನೆ ಮುಕ್ತಾಯ ಆದ ತಕ್ಷಣನೆ, ಇನ್ನು ಒಂದು ವರ್ಷದಲ್ಲಿ ಮುಕ್ತಾಯ ಆಗ್ತದೆ, ಮುಕ್ತಾಯ ಆದ ತಕ್ಷಣನೆ ಅದನ್ನ ಸಂಬಂಧಪಟ್ಟ ಪಂಚಾಯತಿಗೆ ಹಸ್ತಾಂತರ ಮಾಡ್ತೀವಿ. ನೀವು ಆ ಅನುದಾನವನ್ನ ಬಳಸ್ಕೊಂಡು ನಿಮ್ಮ ಊರಿನಲ್ಲಿ ಏನು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಸಮುದಾಯದ ನೀರು ಸಂಗ್ರಹಣ ವಿನ್ಯಾಸಗಳನ್ನ ಮಾಡಿದರೆ ಅದನ್ನ ತಾವು ರಿಪೇರಿ ನಿರ್ವಹಣೆ ಮಾಡ್ಕೊಳಕ್ಕೆ ಅವಕಾಶ ಇದೆ ಸರ್.
2: ಮಹಾತ್ಮ ಗಾಂಧಿ ಯೋಜನೆಗೂ ಇದು ಅನ್ವಯ ಆಗುತ್ತಾ ಸರ್?
1: ಮಹಾತ್ಮ ಗಾಂಧಿ ಯೋಜನೆಯಲ್ಲೂ ಕೂಡ ಅಲ್ಲಿ ಅದಕ್ಕೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಏನು ಅನುಷ್ಠಾನ ಮಾಡಿದ್ರೆ ಅದನ್ನ ರಿಪೇರಿ ಮಾಡಕ್ಕೆ ವಿ ಬಿ ರಾಮ್ಜಿನ ಪ್ರತ್ಯೇಕವಾದ ಅವಕಾಶ ಇದೆ ಸರ್.
2: ಸಮುದಾಯ ಕಾರ್ಯಗಳಿಗೆ,
1: ಸಮುದಾಯ ಕಾರ್ಯಗಳ ಅನುಷ್ಠಾನ ಮಾಡಿದಂತ ಇದಕ್ಕೆ ರಿಪೇರಿ.
0: ಮಹಾತ್ಮ ಗಾಂಧಿ ನರೇಗಾ ಯೋಜನೆ,
1: ಮಹಾತ್ಮ ಗಾಂಧಿ ಅಂತ ಇಲ್ಲ ಸರ್, ಈಗ
0: ಯೋಜನೆ
1: ಈಗ
0: ಅಷ್ಟೇ
1: ರಾಮ್ಜಿ ಅಂತ ಯೋಜನೆ ಅಂತ ಬದಲಾಗಿದೆ ಸರ್,
0: ಇನ್ನು ಅವಕಾಶ ಜಾಸ್ತಿ ಇದೆ.
2: ಕರಿ
0: ಮಾಡಿದ್ಕೆ ಧನ್ಯವಾದಗಳು
3: ಸರ್. ನೀರು ಸಂರಕ್ಷಣೆಯನ್ನು ಇಲಾಖೆಯ ಯಾವ ಯಾವ ಯೋಜನೆ ಅಡಿ ಕೈಗೊಳ್ಳಬಹುದು ಸರ್?
1: ಸರ್ ಮೊದಲು ಮೇಡಮ್ ನಿಮ್ಗೆ ನೀರು ಸಂರಕ್ಷಣೆಯ ವಿಧಾನಗಳು ಹೇಳ್ಬಿಡ್ತೀನಿ, ಜೊತೆಗೆ ಯಾವ ಯೋಜನೆ ಅಂತ ಹೇಳ್ತೀನಿ. ಈ ನಮ್ಮಲ್ಲಿ ಕೂಡ ನೀರು ಸಂರಕ್ಷಣಾ ವಿಧಾನಗಳು 4 ತರ ಇದಾವೆ. ಸಾಗುವಳಿ ಜಮೀನಲ್ಲಿ ಮಾಡುವಂತ ನೀರು ಸಂರಕ್ಷಣಾ ವಿಧಾನಗಳು, ಇಲ್ಲೇನಾಗಿ ಮಾಡ್ತೀವಿ, ಕಂದಕದೊಂದಿಗೆ ಬದು ಮಾಡ್ಕೊಡ್ತೀವಿ, ನೀರು ದಾರಿಗಳು ಮಾಡ್ಕೊಡ್ತೀವಿ, ಕೃಷಿ ಹೊಂಡ ಮಾಡ್ತೀವಿ, ಅಲ್ಪ ಹಾಳಾದ ಬಾವಿಗಳಂತ ಮಾಡ್ಕೊಡ್ತೀವಿ. ಈ ಸಾಗುವಳಿಗೆ ಯೋಗ್ಯವಲ್ಲದ ಜಮೀನು ಇರ್ತವೆ, ಅಲ್ಲಿ ತಿರುವುಗಾಲುವೆ ಅಂತ ಮಾಡ್ತೀವಿ, ಜಲಮರುಪೂರ್ಣ ಹೊಂಡ ಅಂತ ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಮಧ್ಯಸ್ಥರಕ್ಕೆ ಬಂದರೆ ಗೋಕಟ್ಟೆ ಅಂತ ಮಾಡೋದಿದೆ, ಅದನ್ನು ಮಾಡ್ಕೊಡ್ತೀವಿ. ಇನ್ನು ಜಲವಾಹಿನಿಯ ಕೆಳಸ್ಥರಕ್ಕೆ ಬಂದರೆ ನಾಲಾಬದು, ತಡೆ ಅಣೆ, ಜಿನುಗು ಕೆರೆ, ಕಿಂಡಿ ಅಣೆ, ಬಹುಕಾಮಾನು ತಡೆ ಇತ್ಯಾದಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಕೊಡ್ತೀವಿ ಮೇಡಮ್. ಇವನ್ನು ಕೂಡ ನಾನು ಈಗಾಗಲೇ ಹೇಳುತ್ತಾರ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಜಲಾನಯನ ಅಭಿವೃದ್ಧಿ ಘಟಕ, ವಿಶ್ವಬ್ಯಾಂಕ್ ನೆರವಿನ ರಿವಾರ್ಡ್ ಯೋಜನೆ, ಸೆಪ್ಮಿಸ್ ಗಣಿಗಾರಿಕೆ ಪ್ರಭಕ್ಕೆ ಒಳವಾದ ಸಮಗ್ರ ಪರಿಸರ ಯೋಜನೆ ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಇತರ ಉಪಚಾರಗಳು, ವಿ ಬಿ ಜಿ ರಾಮ್ಜಿ, ಇಷ್ಟು ಯೋಜನೆಗಳಲ್ಲಿ ಮಣ್ಣು ಮತ್ತು ನೀರು ಸಂರಕ್ಷಣೆ ಕಾರ್ಯಕ್ರಮ ಮಾಡ್ಕೊಳ್ಳಕ್ಕೆ ಅವಕಾಶ ಇದೆ.
3: ಈಗೊಂದು ಕರೆ ಇದೆ ಸರ್, ಕರೆ ಸ್ವೀಕಾರ ಮಾಡೋಣ.
1: ಮಾಡೋಣ ಮೇಡಮ್.
0: ಹಲೋ ಕೃಷಿರಂಗ. ಹಲೋ ಕೃಷಿರಂಗ. ಹಲೋ, ಹೆಸರು ಸರ್ ಎಲ್ಲಿಂದ? ನವೀನ್ ಅವರೇ, ಆಗ್ಲಿ ನಾವು ಮಾತಾಡ್ತೀವಿ
3: ಸರ್. ನಿಮ್ ಪ್ರಶ್ನೆ ಕೇಳಿ ಸರ್.
4: ಮೇಡಮ್, ಈ ಏತ ನೀರಾವರಿ ಇರ್ತದಲ್ಲ ಸರ್,
0: ಹೇಳಿ ನವೀನ್ ಅವರೇ,
4: ಅದು ಬರೀ ಮಳೆಗಾಲದಲ್ಲ ಮಾತ್ರ ಕೆರೆ ತುಂಬುದ ಸರ್ ಅದು ನೀರು ಅಂತ ಕೇಳ್ತಾ ಇದ್ದೀನಿ ಸರ್. ಮಂಡ್ಯ ತಾಲೂಕು ದೊಡ್ಡಬಳ್ಳಿಯಿಂದ ಚಂದ್ರು ಅಂತ ಸರ್.
0: ಚಂದ್ರು ಕೇಳಿ,
1: ಈ ಚಂದ್ರು ಅವರು ಏತ ನೀರಾವರಿ ನಮ್ಮ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ನೀವೇನ್ ಮಾಡಿ ಏತ ನೀರಾವರಿ
4: ಕೆರೆಗಳೆಲ್ಲ ಇದು ಮೇಳ ಬೆಳಕೊಂಡಿರ್ತದಲ್ಲ ಅವೆಲ್ಲ.
1: ಅದೇ ಏತ ನೀರಾವರಿ ಕೆರೆ ನಮ್ಮ ಜಲಾನಯನ ಅಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರಲ್ಲ, ಸೊ ನೀವೇನ್ ಮಾಡಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಇರ್ತಾರೆ ಆ ಗ್ರಾಮ ಪಂಚಾಯತಿನಲ್ಲಿ, ನೀವು ಗ್ರಾಮ ಪಂಚಾಯತಿನ ಪಿ ಡಿ ಒನ್ನ ಭೇಟಿ ಮಾಡಿದ್ರೆ ಅವರು ತಮಗೆ ಸಮಂಜಸವಾದ ಮಾಹಿತಿ ಕೊಡ್ತಾರೆ ನೀವು ಯಾರನ್ನ ಭೇಟಿ ಮಾಡಬೇಕು ಅಂತ.
0: ಮುಂದಿನ ಕರೆ.
3: ಹಲೋ, ಹಲೋ ಸರ್, ನಮಸ್ತೆ.
5: ನಮಸ್ತೆ ಮೇಡಮ್.
3: ಸರ್ ತಮ್ಮ ಹೆಸರು ಹೇಳಿ ಸರ್.
5: ಬಿಳಿಕೆರೆಯಿಂದ ಚಿನ್ನಣ್ಣ ಮೇಡಮ್.
3: ಹಾ ಸರ್, ಕೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
1: ಮಾತಾಡಿ ಚಿನ್ನಣ್ಣ ಅವರೇ.
5: ಅದೇ ಮಣ್ಣು ಸ್ವಲ್ಪ ಪರೀಕ್ಷೆ ಮಾಡಬೇಕು, ಅದಕ್ಕೆ ಇದು ಮಾಡೋಣ ಅಂತ ಮಾತಾಡಿದೆ.
1: ಅದೇ ನೀವು ಮಣ್ಣು ಪರೀಕ್ಷೆ ಮಾಡ್ಬೇಕು ಅಂದ್ರೆ ನಮ್ಮ ಇಲಾಖೆಯನ್ನ ಸಂಪರ್ಕ ಮಾಡಿ. ನಮ್ಮ ನೀವು ಬಿಳಿಕೆರೆ ಹುಣಸೂರು ಹೋಗ್ಬಿಡಿ, ಹುಣಸೂರು ತಾಲೂಕ. ನಮ್ಮ ಹುಣಸೂರಿನಲ್ಲಿ ಏನ್ ಮಾಡಿ ಸಹಾಯಕ ಕೃಷಿ ನಿರ್ದೇಶ ಕಚೇರಿನ ಭೇಟಿ ಮಾಡಿ ಅವರು ತಮಗೆ ಮಣ್ಣಿನ ಸ್ಯಾಂಪಲ್ನ ಯಾವ ತರ ತೆಗಿಬೇಕು, ಯಾವ ತರ ತಾವು ಮಣ್ಣು ಸ್ಯಾಂಪಲ್ನ ಮಾದರಿಯಿಂದ ತೆಗೆದು ಕೃಷಿ ಇಲಾಖೆಗೆ ಸಲ್ಲಿಸಬೇಕು ಅಂತ ನಿಮಗೆ ಮಾಹಿತಿ ಕೊಡ್ತಾರೆ.
3: ನಮಸ್ಕಾರ. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
5: ನಮಸ್ತೆ.
3: ನಮಸ್ತೆ ಸರ್. ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಸರ್.

0: ಸ್ಥಳ
1: ಶಿವಲಿಂಗಯ್ಯ ಹಿರೇಮಠ ರೀ.
0: ಶಿವಲಿಂಗಯ್ಯ ಹಿರೇಮಠ ಅವರು.
2: ಹೇಳಿ, ಎಲ್ಲಿಂದ ಮಾಡ್ತೀರಿ ಸರ್?
1: ಮೇಡಮ್ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟದಿಂದ ಮಾತಾಡಿದ್ರೆ.
2: ಮಾತಾಡಿ, ಹೇಳಿ ಇವ್ರೆ.
1: ಸರ್, ಪ್ರಶ್ನೆ ಏನಂದ್ರೆ ರೀ, ನಮ್ಮ ಎಲ್ಲ ಜವುಳು ಭೂಮಿಗಳು ಅದಾವ ರೀ, ಅದ ನಾವ್ ಮಣ್ಣಿನ ಸಂರಕ್ಷಣೆ ಹ್ಯಾಂಗ್ ಮಾಡ್ಬೇಕು ಅಂತ ಸ್ವಲ್ಪ ವಿವರಿಸ್ತೀರಾ ಮೇಡಮ್? ಸರ್,
2: ಈಗ ಜವಳು ಭೂಮಿ ಉಪಚಾರ ಮಾಡಕ್ಕೆ ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ಕಾರ್ಯಕ್ರಮ ಇಲ್ಲ. ಈಗ ಸದ್ಯಕ್ಕೆ ನೀವೇನ್ ಮಾಡಿ, ನಮ್ ಮುಂದೆ ಕಾರ್ಯಕ್ರಮ ಬರೋದಿದೆ. ನೀವು ಸವಳು ಜವಳು ಕಾರ್ಯಕ್ರಮ ಅಂತ ನಮ್ದು ಆರ್ಕೆಎಂನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ನಿಮ್ದು ಯಾವ್ದು ಊರು ಎಲ್ಲಿ ಬರ್ತದೆ ಅಂತ ನೀವು, ನಿಮ್ದು ಯಾವ್ದು ಹೋಬಳಿ ಹೇಳಿದ್ರಲ್ಲ ತಾಲೂಕು?
1: ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕು ಮುಗುಳ್ಕೋಟೆ.
2: ಮುಗುಳ್ಕೋಟೆ. ನೀವೇನ್ ಮಾಡಿ, ನಮ್ಮ ಸಂಬಂಧಪಟ್ಟ ಇಲಾಖೆ ನಮ್ಮ ಸಹಾಯಕ ಕೃಷಿ ನಿರ್ದೇಶಕರನ್ನ ಭೇಟಿ ಮಾಡಿ, ಅವರು ಈ ಯೋಜನೆ ನಮ್ಗೆ ಅನುಷ್ಠಾನ ಶುರು ಮಾಡಿದಾಗ ತಮ್ಗೆ ಮಾಹಿತಿ ಕೊಡ್ತಾರೆ. ಇದಕ್ಕೂ ಕೂಡ ಅವಕಾಶ ಇದೆ ಮಾಡಕ್ಕೆ.
0: ಧನ್ಯವಾದಗಳು. ಇನ್ನೊಂದು ಕರೆ ಇದೆ. ಹಲೋ, ಹಲೋ, ಕೃಷಿರಂಗ.
3: ನಮಸ್ಕಾರ ಸರ್.
0: ನಮಸ್ಕಾರ ಸರ್.
2: ನಮಸ್ತೆ, ಹೇಳಿ.
3: ಮೈಸೂರು ಜಿಲ್ಲೆ ಶ್ರೀನರಸಾಬಾದ್ ತಾಲೂಕು ಸೋಸ್ತೆಯಿಂದ ಮಾದೇವ್ ಶೆಟ್ಟಿ ಮಾಡುವ ನಮಸ್ಕಾರಗಳು ಗುರುಗಳೇ.
0: ಮಾದೇವ್ ಶೆಟ್ಟಿ
4: ಹೇಳಿ ಜಲ್ದಿ
3: ಸರ್. ನಮ್ ಪ್ರಶ್ನೆ, ನಮ್ಮ ಕೃಷಿ ಜಮೀನಿ ನಿಮ್ಮ ಇಲಾಖೆಯಿಂದ ಬದು ತೆಗಿಸಬಹುದು ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಗುರುಗಳೇ.
2: ನೀವು ಯಾವ ಊರಿಂದ ಮಾತಾಡ್ತಿರೋದು?
3: ಮೈಸೂರು
2: ಮೈಸೂರು ಅಲ್ವಾ? ಅದೇ, ಇಲ್ಲ, ಏನಾಗಿದೆ, ನಮ್ಮ ಇಲಾಖೆನಲ್ಲಿ ಪ್ರತ್ಯೇಕ ಕಾರ್ಯಕ್ರಮ ಬದುಗೆ ಅಂತ ಇಲ್ಲ. ಅದೇನಾಗ್ತದೆ, ನಾವು ಜಲಾನಯನ ಯೋಜನೆಗಳನ್ನ ಎಲ್ಲಿ ಮಾಡ್ತೀವಿ ಅಲ್ಲಿ ಬದುಗಳನ್ನ ಮಾಡ್ಕೊಡ್ತೀವಿ. ನಮ್ಮ ಇಲಾಖೆಯಲ್ಲಿ ಸದ್ಯಕ್ಕೆ ನಾವು ಆ ಕಾರ್ಯಕ್ರಮ, ನಿಮ್ಮ ನಿಮ್ಮ ಟೀನರ್ಸಿಪುರ ತಾಲೂಕಲ್ಲಿ ಕಾರ್ಯಕ್ರಮ ಇಲ್ಲ. ಮುಂದೆ ಯೋಜನೆಗಳು ಬರುವಂತದ್ದಿದೆ ರಾಜ್ಯ ಕೇಂದ್ರ ಸರ್ಕಾರದಿಂದ. ಆಗ ಬಂದಾಗ ಅದನ್ನ ಮಾಡಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.
4: ಮುಂದೆ ಬರ್ತಾರಂತೆ. ಓಕೆ, ಧನ್ಯವಾದಗಳು.
0: ಇನ್ನೊಂದು ಕರೆ.
4: ಹಲೋ ಕೃಷಿರಂಗ.
5: ನಮಸ್ಕಾರ,
4: ಹೆಸರೇಳಿ, ಎಲ್ಲಿಂದ?
5: ಸರ್, ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥ್ ಸರ್.
0: ಸರ್, ಹೇಳಿ ಸರ್, ನಿಮ್ ಪ್ರಶ್ನೆ ಕೇಳಿ.
5: ಮೇಡಮ್, ನಂದು ಮಣ್ಣು ಮತ್ತು ನೀರು ಸಂರಕ್ಷಣಾ ತಾಂತ್ರಿಕ ಕಥೆಗಳು ಯಾವ್ದು ಅಂತ ಕೇಳ್ಬೇಕು ಸರ್.
2: ಅದೇ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಮಣ್ಣು ಮತ್ತು ನೀರು ಸಂರಕ್ಷಣೆ ತಾಂತ್ರಿಕತೆಗಳ ಬಗ್ಗೆ. ಈ ಮಣ್ಣು ಸಂರಕ್ಷಣೆ ಅಂದ್ರೆ ನಾವು ಹೇಳಿದ್ರೆ ಈಗಾಗಲೇ ಹೇಳ್ಕೊಟ್ಟೆ, ಸಾಗುವಳಿ ಜಮೀನಲ್ಲಿ ಮಾಡ್ತಕ್ಕಂಥ ಬದುಗಳು ಹಾಕ್ಸ್ಕೊಳ್ಳೋದು, ಕಂದಕದೊಂದಿಗೆ ಬದು ಮಾಡ್ಕೊಳ್ಳೋದು, ಹಳೆ ಬದುಗಳನ್ನ ಬಳೆ ಪಡಿಸ್ಕೊಳ್ಳೋದು. ಇದಲ್ದೇ ಏನ್ ಮಾಡ್ತೀವಿ ನಾವು, ಈ ಜಲವಾಹಿನಿ ಇರ್ತದೆ ಅಲ್ಲಿ ಕೊಳ್ಳ ಸುಧನ ರಚನೆಗಳನ್ನ ಮಾಡ್ತೀವಿ. ಜಲವಾಹಿನ ಮೇಲ್ಸ್ತರದಲ್ಲಿ ಕಂಟಿ ತಡೆ, ಗುಂಡು ಕಲ್ಲಿನ ತಡೆ, ರಬ್ಬಲ್ ಕಲ್ ತಡೆ ಇವೆಲ್ಲ ಮಾಡ್ಕೊಡ್ತೀವಿ. ಅದೇ ರೀತಿ ನೀರು ಸಂರಕ್ಷಣೆಗೆ ಬಂದ್ರೆ ನಿಮ್ಗೆ ಕೃಷಿ ಹೊಂಡ ಮಾಡ್ಕೊಡ್ತೀವಿ, ಕಂದಕದೊಂದಿಗೆ ಬದುಗಳು ಮಾಡ್ಕೋಬಹುದು, ತಾವು ತಿರುವುಗಾಲುವೆ ಮಾಡ್ಕೋಬಹುದು, ಮತ್ತೆ ನಿಮ್ಮಲ್ಲಿ ಗೋಕಟ್ಟೆ ಮಾಡ್ಕೋಬಹುದು. ಜಲವಾಹಿನಿಗಳಲ್ಲಿ ನಾಲಾಬೋದು, ತಡೆ ಅಣೆ, ಜಿನ್ಗುಕೆರೆ, ಕಿಂಡಿ ಅಣೆ, ಬಹುಕಾಮನ ತಡೆ ಇವೆಲ್ಲ ಮಾಡಕ್ಕೆ ಅವಕಾಶ ಇದೆ.
5: ಈ ಯೋಜನೆ ನಮ್ಮ ಬಳ್ಳಾರಿ ಡಿಸ್ಟ್ರಿಕ್ಟ್ ನಲ್ಲಿ ಬಂದಿದೆ ಸರ್?
2: ನಿಮ್ಮ ಬಳ್ಳಾರಿ ತಾಲೂಕಲ್ಲಿ ನಮ್ಮ ಸ್ಕೀಮ್ ಸದ್ಯಕ್ಕೆ ಇಲ್ಲ. ಯಾವ ತಾಲೂಕು? ಕಂಪ್ಲಿ ತಾಲೂಕಲ್ಲಿ ಇಲ್ಲ, ಕಂಪ್ಲಿ ತಾಲೂಕಲ್ಲಿ ನಮ್ದು ಯೋಜನೆ ಇಲ್ಲ. ಮುಂದೆ ನಮ್ದು ಯಾವ್ದಾದ್ರು ಹೊಸ ಸ್ಕೀಮ್ ಬಂದಾಗ ತಾವು ಅಲ್ಲಿ ನಾವು ಅದನ್ನ ಸಾಧ್ಯತೆ ಪರಿಗಣಿಸ್ತೀವಿ. ಇನ್ನೊಂದ್ ಮಾಡಿ, ಇಲ್ಲ ಇನ್ನೊಂದ್ ಮಾಡಿ, ನಮ್ಮ ತಾಲೂಕಲ್ಲಿ ಯೋಜನೆ ಇಲ್ಲ ಅಂದ್ರೂ ಕೂಡ ಈಗ ವಿ ಬಿ ಜಿ ರಾಮ್ಜಿ ನಲ್ಲಿ ಅವಕಾಶ ಇದೆ ಮಾಡ್ಕೊಳಕ್ಕೆ. ನೀವೇನ್ ಮಾಡಿ,
5: ಅವಕಾಶ
2: ಇದೆ, ನೀವು ಹತ್ತಿರದ ಗ್ರಾಮ ಪಂಚಾಯತ್ನ ಭೇಟಿ ಮಾಡಿ, ಭೇಟಿ ಮಾಡಿ ನೀವು ಈ ಮಣ್ಣು ನೀರು ಸಂರಕ್ಷಣೆ ತಾವು ಮಾಡಿಸ್ಕೋಬಹುದು.
0: ಧನ್ಯವಾದಗಳು ಸರ್. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಕೃಷಿರಂಗ.
6: ಹಲೋ, ನಮಸ್ಕಾರ ಮೇಡಮ್.
0: ಸರ್ ನಮಸ್ಕಾರ ಸರ್, ಹೇಳಿ ಸರ್, ತಮ್ಮ ಹೆಸರು, ಊರು ಹೇಳಿ
4: ಸರ್. ಹೇಳಿ ಸರ್, ಪ್ರಶ್ನೆ ಕೇಳಿ.
6: ಸರ್, ಮುದುಕಪ್ಪ ಬೆಟ್ಟದೂರು ಅಂತ ಸರ್ ಮೇಡಮ್.
0: ಸರ್, ನಿಮ್ ಪ್ರಶ್ನೆ ಕೇಳಿ.
6: ನಾವು ಹಾವೇರಿ ಜಿಲ್ಲೆ ಶಿಗ್ಗಾವ್ ತಾಲೂಕಿಂದ ಮಾತಾಡೋದ್ರಿ.
4: ಕೇಳಿ
6: ಸರ್. ನಮಸ್ತೆ ಸರ್.
2: ನಮಸ್ತೆ.
6: ಸರ್, ಈಗ ಜಲಾನಯನ ಇಲಾಖೆಯಿಂದ ಸರ್ ನಮ್ಗ ಹೊಲದಲ್ಲಿ ಬದು ಹಾಕಿದ್ವಿ ಸರ್, ಅದಕ್ಕ ಕಲ್ ಪಿಚ್ಚಿಂಗ್ ಇದೆ ಸರ್?
2: ಕಲ್ ಪಿಚ್ಚಿಂಗ್ ತಾವೇನಾಗಿದೆ, ಸ್ಟೋನ್ ಪಿಚ್ಚಿಂಗ್ ತಾವೇನ್ ಮಾಡ್ತೀರಿ? ತಾವು ಯೂಶಲಿ ಪಿಚ್ಚಿಂಗ್ ಮಾಡ್ಬೇಕಾಗಿದೆ, ಅದನ್ನ ನಾವು ರೈತರು ಏನ್ ವಂತಿಕೆ ಕೊಡ್ಬೇಕಾಗ್ತಲ್ಲ, ತಮ್ಮ ಕಡೆಯಿಂದ ವಂತಿಕೆ ಕೊಡ್ಬೇಕಾಗ್ತದೆ. ಆ ವಂತಿಕೆಯಲ್ಲಿ ನೀವು ವಂತಿಕೆ ಕಟ್ಟೋ ಬದಲು ಅದನ್ನ ನಾವು ಪಿಚ್ಚಿಂಗ್ ತಾವೇ ಮಾಡ್ಕೋಬೇಕಾಗ್ತದೆ. ಆ ಭಾಗವನ್ನ ನಾವು ತಾವೇನ್ ವಂತಿಕೆ ಪಿಚ್ಚಿಂಗ್ ಮಾಡ್ಕೋತೀರಿ, ಆ ಭಾಗವನ್ನ ನಾವು ಜಲಾನಯನ ಅಭಿವೃದ್ಧಿ ನಿಧಿಗೆ ನಾವು ಹಾಕೋತೀವಿ.
6: ಸರ್, ಎಷ್ಟು ಸರ್ ಅದು ವಂತಿಕೆ ಎಷ್ಟು ಇದೆ ಸರ್?
2: ವಂತಿಕೆ ಅಂದ್ರೆ ಏನಾಗಿದೆ, ನಮ್ಮಲ್ಲಿ ಈ ಮಣ್ಣು ಮತ್ತು ನೀರು ಸಂಗ್ರಹ ನೀರು ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಕೃಷಿ ಅರಣ್ಯ ಇರ್ಬೋದು, ಕೃಷಿ ತೋಟಗಾರಿಕೆ ಕಾರ್ಯಕ್ರಮಗಳಿಗೆ ನಾವೇನು ಕಾರ್ಯಕ್ರಮ ಮಾಡ್ತೀವಿ, ಅದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತೆ ಸಾಮಾನ್ಯ ಸಣ್ಣ ಮತ್ತು ಅತಿ ಸಣ್ಣ ರೈತರಾದ್ರೆ ಶೇಕಡ 5% ಕೊಡಬೇಕಾಗ್ತದೆ, ದೊಡ್ಡ ರೈತರು 10% ಕೊಡಬೇಕಾಗ್ತದೆ.
4: ಉತ್ತರ
6: ಸರ್, ತಮಗೆ ಎಲ್ಲರಿಗೂ ಅಭಿನಂದನೆಗಳು ಸರ್, ಒಳ್ಳೆ ಕಾರ್ಯಕ್ರಮ ಮಾಡ್ತೀವಿ ಸರ್, ಆಕಾಶವಾಣಿ ಬೆಂಗಳೂರಿಂದ ಸರ್, ನಮ್ಮ ಕೃಷಿ ಇಲಾಖೆಯಿಂದ ಸರ್.
4: ಓಕೆ ಓಕೆ, ಧನ್ಯವಾದ.
6: ಎಲ್ಲ ರೈತರಿಗೆ ಒಳ್ಳೆ ಮಾಹಿತಿ ಸಿಗ್ತಾ ಇದೆ ಸರ್.
4: ಧನ್ಯವಾದಗಳು ಬೆಟ್ಟದವರವರೆ, ಕರೆ ಮಾಡಿದಕ್ಕೂ ಕೂಡ. ಕರೆ ಮಾಡ್ತಾ ಇರಿ, ನಮ್ಮ ಕಾರ್ಯಕ್ರಮ ಕೇಳ್ತಾ ಇರಿ. ಇನ್ನೊಮ್ಮೆ ಧನ್ಯವಾದಗಳು, ಮತ್ತೆ ಭೇಟಿಯಾಗೋಣ. ಹಾ.

0: ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ,
1: ನಮಸ್ತೆ
0: ಹೇಳಿ ಸರ್.
1: ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕು ಮಾರಿಹಳ್ಳಿಯಿಂದ ಸರ್ ಮಾತಾಡ್ತಾ ಇದ್ದೀನಿ.
0: ಹೇಳಿ
1: ಸರ್. ಎಷ್ಟಂದ್ರೆ ಈಗ ಪ್ರಸ್ತುತ ಮಣ್ಣು ಪರೀಕ್ಷೆಗಳನ್ನ ನಾವು ಯಾವ್ಯಾವ ತಿಂಗಳಲ್ಲಿ ಮಾಡಿಸಿದ್ರೆ ಸೂಕ್ತ ಅಂತ?
0: ಅದೇ ಮಣ್ಣು ಪರೀಕ್ಷೆನ ನೀವು ಈಗ ಮುಂಗಾರಿಗಿಂತ ಮೊದಲೇ ಮಾಡಿಸ್ಕೊಂಡ್ರೆ ಉತ್ತಮ. ಮುಂಗಾರು ಬೆಳೆ ಮಾಡಕ್ಕೆ ಅನುಕೂಲ.
1: ಮುಂಗಾರಿಗಿಂತ
0: ಮುಂಚೆನೆ
1: ಮಾಡ್ಕೊಬೇಕು. ತಾಲೂಕು ಕೇಂದ್ರದಲ್ಲ ಅಥವಾ ಜಿಲ್ಲಾ ಕೇಂದ್ರ?
0: ಇವೆಲ್ಲ ನೀವು ನಮ್ಮ ನಿಮ್ದು ಯಾವ್ದು ಹೋಬಳಿ ಬರ್ತದೆ ಆ ಹೋಬಳಿನಲ್ಲಿ ನಮ್ಮ ಕೃಷಿ ಅಧಿಕಾರಿಗಳು ಅರಕಲಗೂಡು ತಾಲೂಕಲ್ಲಿ ನಿಮ್ದು ಯಾವ ಹೋಬಳಿ ಬರ್ತದೆ ಆ ಹೋಬಳಿ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋದ್ರೆ ತಮ್ಮ ಕೃಷಿ ಅಧಿಕಾರಿಗಳು ತಮ್ಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಅದನ್ನ ಹೇಗೆ ಸ್ಯಾಂಪಲ್ ತೆಗಿಬೇಕು ಅವೆಲ್ಲ ತಮ್ಗೆ ಮಾಹಿತಿ ಒದಗಿಸ್.
2: ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಮುಂದಿನ ಕರೆ ನೋಡೋಣ. ಹಲೋ ಕೃಷಿ ರಂಗ, ಹೆಸರು ಹೇಳಿ ಸರ್, ಎಲ್ಲಿಂದ?
3: ಬಾಂಧವರ ತಾಲೂಕು ಮಂಡ್ಯ ಜಿಲ್ಲೆ ಕೇರ್ತನೆಯಿಂದ ಮಾತಾಡ್ತಾರೆ.
2: ಹೆಸರು ಸರ್?
3: ಹಲೋ,
2: ಪ್ರಶ್ನೆ ಕೇಳ್ಬಿಡಿ.
3: ಮಣ್ಣನ್ನ ನಾವು ವರ್ಷಕ್ಕೆ ಪ್ರತಿ ವರ್ಷ ಚೆಕ್ ಮಾಡಿಸ್ಬೇಕಾ ಇಲ್ಲ ಮೂರು ವರ್ಷಕ್ಕೆ ಚೆಕ್ ಮಾಡಿದ್ರೆ ಸಾಕ ಅಂತ
2: ಹೇಳ್ತಾರೆ.
0: ಅದು ಮಣ್ಣು ನೀವು ನಿಮ್ಮ ಜಮೀನಿನ ಗುಣದರದಲ್ಲಿ ಹೋಗ್ತದೆ ಸರ್. ನಿಮ್ ಮಣ್ಣು ಉತ್ತಮ ಆಗಿದ್ರೆ ನೀವು ಮೂರು ವರ್ಷಕ್ಕೊಂದು ಮಾಡ್ಕೊಂಡು ಸಾಕಾಗ್ತದೆ ಸರ್.
3: ಚೆಕ್ ಮಾಡ್ಬಿಟ್ಟು ಪರ್ಫೆಕ್ಟ್ ಆಗಿದೆ, ಈಗ ಕೊಡ್ತಾರೆ ಗೊಬ್ಬರ ಕೊಡಿ ಅಂತ ಹೇಳಿದ್ರು. ಮತ್ತೆ ನೀರು ಮಾಮೂಲಿ ಕಾವೇರಿ ನದಿಕ್ಕೆ ನೀರಿನ ಚೆಕ್ ಮಾಡ್ಸೋದು ಬೇಕಿಲ್ಲ ಅಲ್ವೇ?
0: ನೀರಿನ ಏನು ನೀರು ಟೆಸ್ಟ್ ಮಾಡ್ಸಕ?
3: ಅಲ್ಲ, ನೀರು ನಮ್ಮ ಕಾವೇರಿ ನದಿ ನೀರಿನ ಬರುವಂತ ನೀರನ್ನ ವಹಿಸ್ತಾ ಇರೋರು. ಬೋರ್ವೆಲ್ ನೀರು ಅದನ್ನ ಚೆಕ್ ಮಾಡಿಸ್ಬೇಕು, ಅದೆಲ್ಲ ಅಂಶಗಳು ಹೆಚ್ಚು ಕಡಿಮೆ ಇರ್ತದೆ ಅಂತ ಹೇಳಿ.
0: ಬೋರ್ವೆಲ್ ನೀರು ಏನಾಗ್ತದೆ, ನಿಮ್ಮ ಬೋರ್ವೆಲ್ ಎಷ್ಟು ಅಡಿ ಇದೆ ಸರ್? 1500 2000 ಆಳ ಅದಕ್ಕೆ ಹೋದ್ರೆ ಏನಾಗ್ತದೆ ಉಪ್ಪಿನ ಅಂಶ ಜಾಸ್ತಿ ಆಗ್ತದೆ. ಮಂಡ್ಯ ಜಿಲ್ಲೆಯಲ್ಲಿ ಅದೇ ಮಂಡ್ಯ ಜಿಲ್ಲೆಯಲ್ಲಿ ನಿಮ್ಗೆ 500 ಅಡಿಗಿಂತ ಜಾಸ್ತಿ ಹೋಗಲ್ಲ ಅನ್ಸ್ತದೆ ಬೋರ್ವೆಲ್.
2: ಕೇಳುಗರೆ, ಇದಾಗಿತ್ತು ಇವತ್ತಿನ ನಮ್ಮ ಹಲೋ ಕೃಷಿರಂಗ ರಾಜ್ಯವ್ಯಾಪಿ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಕಾರ್ಯಕ್ರಮದ ವಿಷಯ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮತ್ತು ಮಣ್ಣು ನೀರು ಸಂರಕ್ಷಣಾ ಕ್ರಮಗಳ ಕುರಿತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮವಾಗಿತ್ತು. ನಮ್ಮ ಜೊತೆಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷಿ ಅಧಿಕಾರಿಗಳಾದ ನವೀನ್ ಯಲ್ಲಾರವರು ಆಗಮಿಸಿದರು. ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ರಾಜಲಕ್ಷ್ಮಿ ಕೆ ಅವರು ಕೂಡ ನಮ್ಮ ಜೊತೆಗೆ ಭಾಗವಹಿಸಿದರು. ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ.
0: ನಮಸ್ಕಾರ ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಅದೇ ರೀತಿ ನಮ್ಮ ಎಲ್ಲ ಇಲಾಖೆಯ ಹಿರಿಯ ಅಧಿಕಾರಿಗಳು ಸಹ ವಂದನೆಗಳನ್ನು ಬಯಸಿಕೊಳ್ಳುತ್ತೇನೆ.
4: ನಮಸ್ಕಾರ ರೈತ ಬಾಂಧವರೇ, ಪ್ರಕೃತಿ ವಿಕೋಪದಿಂದಾಗುವ ಬೆಳೆ ನಷ್ಟಕ್ಕೆ ಆರ್ಥಿಕ ಆಸರೆ ಬೆಳೆ ವಿಮೆ. ಮಳೆ ಗಾಳಿ ನೆರೆ ಬರ ಬಂದರೂ ಬೆಳೆ ವಿಮೆಯು ನಿಮ್ಮ ಭರವಸೆಗೂ ಭವಿಷ್ಯಕ್ಕೂ ಆರ್ಥಿಕ ರಕ್ಷಾ ಕವಚವಾಗಿದೆ. ಪ್ರಸಕ್ತ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ರಾಜ್ಯದ ವಿವಿಧ ಭಾಗಗಳಲ್ಲಿ ಬೆಳೆಗನುಗುಣವಾಗಿ ಬೆಳೆ ವಿಮೆ ಮಾಡಿಸಲು 15 ಜುಲೈ, 31 ಜುಲೈ, 14 ಆಗಸ್ಟ್ ಅಂತಿಮ ದಿನಾಂಕಗಳಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒನ್ ಹಾಗೂ ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ತಪ್ಪದೆ ಬೆಳೆ ವಿಮೆ ಮಾಡಿಸಿ. ಬೆಳೆ ವಿಮೆ ರೈತನ ಸಮೃದ್ಧಿ, ಇಂದಿನ ನೋಂದಣಿ ನಾಳಿನ ನೆಮ್ಮದಿ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ.
5: ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ಜಲಾನಯನ ಅಭಿವೃದ್ಧಿ ಯೋಜನೆಯಡಿ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳು ಈ ವಿಷಯವಾಗಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಿದವರು ಕೃಷಿ ಅಧಿಕಾರಿಗಳಾದ ನವೀನ್ ಎಲ್ಆರ್. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಎಚ್ ಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ ಜಿ, ತಾಂತ್ರಿಕ ನೆರವು ಸೈಯದ್ ನಜೀವುಲ್ಲಾ ಮತ್ತು ಶಿವಾನಂದ ಸ್ವಾಮಿ. ಹಲೋ ಕೃಷಿರಂಗ, ಇದು ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.

0: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSUWSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ಮಿಸ್ ಸೀಮಾ?
5: ಹೌದು.
4: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
5: ಯಾಕೆ ಆದ್ರೆ ನಾನು
4: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
5: ಡಿಜಿಟಲ್ ಅರೆಸ್ಟ್?
4: 1,00,000 ಕೊಡಿ, ಬಚಾವಾಗ್ತೀರಾ.
5: ಅಷ್ಟೊಂದ್ ಹಣ?
4: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ ಗೆ 30,000 ಕಳಿಸಿ. ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
5: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
6: ಹಲೋ ಮಮ್ಮ.
5: ಹಾಯ್.
4: RBI ಹೇಳುತ್ತೆ,
7: ಜಾಣರಾಗಿರಿ, ಜಾಗರೂಕರಾಗಿರಿ.
8: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೆಂಚವ್ವ ಸಣ್ಣ ತಮ್ಮಪ್ಪಗೋಳ್ ಹಾಗೂ ಸಂಗಡಿಗರಿಂದ ಚೌಡಿಕೆ ಪದಗಳು.

ಕೆಂಚವ್ವ ಸಣ್ಣಪ್ಪ ತೋಳ್ ಹಾಗೂ ಸಂಗಡದಿಂದ ಚೌಡಿಕೆ ಪದಗಳನ್ನು ಕೇಳಿದರೆ ಇದು ಇಂದಿನ ಜನಪದ ಸಂಗೀತ. ಆಕಾಶವಾಣಿ ಕಾರವಾರ, ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕನ್ನಡದಲ್ಲಿ ವಾರ್ತಾ ಸಂಚಿಕೆ ಕೇಳಲಿರುವಿರಿ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭವಾಗುವುದು. ಆಕಾಶವಾಣಿ ಈಗ ಪ್ರಕಟಣೆ, ನಂತರ ಕನ್ನಡದಲ್ಲಿ ರಾಷ್ಟೀಯ ವಾರ್ತೆಗಳು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ
1: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ.
2: ಹಾಗಾಗಿ ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
1: ಏಕೆಂದರೆ ನೀರು ಜೀವಜಲ. ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಪ್ರಶ್ನೆಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ, ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ, ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ವಾರ್ತೆಗಳ ವಿವರ: ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ಪರೀಕ್ಷಾ ಅಕ್ರಮಗಳ ಪ್ರಕರಣಗಳಲ್ಲಿ ಕಠಿಣ ಶಿಕ್ಷೆ ಖಚಿತಪಡಿಸಿಕೊಳ್ಳಲು ತ್ವರಿತ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಇಂದು ಅನುಮೋದನೆ ನೀಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಸಂಸತ್ ಭವನ ಸಂಕೀರ್ಣದಲ್ಲಿ ನಡೆದ ಸಚಿವ ಸಂಪುಟ ಸಭೆಯು ಕರಡು ಮಸೂದೆಗೆ ಅನುಮೋದನೆ ನೀಡಿದೆ. ಪ್ರಸ್ತಾವಿತ ಶಾಸನವನ್ನು ಮುಂದಿನ ವಾರ ಸಂಸತ್ತಿನಲ್ಲಿ ಪರಿಚಯಿಸುವ ನಿರೀಕ್ಷೆಯಿದೆ ಎಂದು ಮೂಲಗಳು ತಿಳಿಸಿವೆ. ಪ್ರಶ್ನೆಪತ್ರಿಕೆ ಸೋರಿಕೆಯ ವಿರುದ್ದ ಕಠಿಣ ಕ್ರಮಕ್ಕಾಗಿ ನಿಬಂಧನೆಗಳನ್ನು ಒಳಗೊಂಡಿರುವ ಮಸೂದೆಯನ್ನು ಸಂಸತ್ತಿನಲ್ಲಿ ಪರಿಚಯಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದ್ದಾರೆ.

0: ಹಾಕಿದ್ದರು. ಕರ್ನಾಟಕದ ಬಳ್ಳಾರಿ ಆಂಧ್ರಪ್ರದೇಶದ ಗುಂತಕಲ್ ವಿಭಾಗದ ಮೂರನೇ ಮತ್ತು ನಾಲ್ಕನೇ ರೈಲ್ವೆ ಮಾರ್ಗಕ್ಕೆ ಆರ್ಥಿಕ ವ್ಯವಹಾರಗಳ ಕುರಿತಾದ ಸಂಪುಟ ಸಮಿತಿಯು ಅನುಮೋದನೆ ನೀಡಿದೆ. ಇದರ ಒಟ್ಟು ವೆಚ್ಚ 1,264 ಕೋಟಿ ರೂಪಾಯಿಗಳು. ಇದು ಭಾರತೀಯ ರೈಲ್ವೆಯ ಜಾಲವನ್ನು ಸುಮಾರು 46 ಕಿಲೋಮೀಟರ್ಗಳಷ್ಟು ಹೆಚ್ಚಿಸುತ್ತದೆ. ಈ ಕುರಿತು ನವದೆಹಲಿಯಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಇದು ಆಂಧ್ರಪ್ರದೇಶ ಮತ್ತು ಕರ್ನಾಟಕದ ನಡುವಿನ ಸಂಪರ್ಕವನ್ನು ಸುಧಾರಿಸುತ್ತದೆ. ಇದು ಜನರು ಸರಕುಗಳು ಮತ್ತು ಸೇವೆಗಳ ಚಲನೆಗೆ ತಡೆರಹಿತ ಸಂಪರ್ಕವನ್ನು ಒದಗಿಸುತ್ತದೆ. ಈ ಯೋಜನೆಯು ಕರ್ನಾಟಕ ಮತ್ತು ಆಂಧ್ರಪ್ರದೇಶದಾದ್ಯಂತ 3 ಜಿಲ್ಲೆಗಳನ್ನು ಒಳಗೊಳ್ಳುತ್ತದೆ. ಪ್ರಸ್ತಾವಿತ ಮಲ್ಟಿ ಟ್ರ್ಯಾಕಿಂಗ್ ಯೋಜನೆಯು ಸುಮಾರು 7 ಲಕ್ಷ ಜನಸಂಖ್ಯೆಯನ್ನು ಹೊಂದಿರುವ ಸುಮಾರು 99 ಹಳ್ಳಿಗಳಿಗೆ ಸಂಪರ್ಕವನ್ನು ಹೆಚ್ಚಿಸುತ್ತದೆ ಎಂದು ತಿಳಿಸಿದರು. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳನ್ನು ಸ್ಥಾಪಿಸಲು ಭಾರತ್ ಸರ್ಕಾರಿ ವಿಕಾಸ್ ಯೋಜನೆಗೆ ಸಂಪುಟ ಅನುಮೋದನೆ ನೀಡಿದೆ. ಈ ಯೋಜನೆಯನ್ನು 2026-27 ಕೇಂದ್ರ ಬಜೆಟ್ನಲ್ಲಿ ಘೋಷಿಸಲಾಯಿತು. ಈ ಯೋಜನೆಯು ಒಟ್ಟು 3,030 ಕೋಟಿ ರೂಪಾಯಿಗಳ ಆರ್ಥಿಕ ವೆಚ್ಚವನ್ನು ಹೊಂದಿರುತ್ತದೆ. ಇದರಲ್ಲಿ ಸಾಮಾನ್ಯ ಮೂಲಸೌಕರ್ಯ ಸೌಲಭ್ಯಗಳು ಮತ್ತು ಮೂಲಭೂತ ಉಪಯುಕ್ತತೆಗಳನ್ನು ಸ್ಥಾಪಿಸುವ ವೆಚ್ಚವನ್ನು ಪೂರೈಸಲು 3,000 ಕೋಟಿ ರೂಪಾಯಿಗಳು ಮತ್ತು ಆಡಳಿತಾತ್ಮಕ ವೆಚ್ಚವಾಗಿ 30 ಕೋಟಿ ರೂಪಾಯಿಗಳು ಸೇರಿವೆ ಎಂದು ಮಾಹಿತಿ ನೀಡಿದರು. ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯಗಳಿಗೆ ಸಂಬಂಧಿಸಿದಂತೆ ಸತತ 5ನೇ ದಿನವಾದ ಇಂದೂ ಕೂಡ ಗದ್ದಲ ಮುಂದುವರೆದ ಕಾರಣ ಸಂಸತ್ತಿನ 2 ಸದನಗಳನ್ನು ಸೋಮವಾರದವರೆಗೆ ಮುಂದೂಡಲಾಗಿದೆ. ರಾಜ್ಯಸಭೆಯಲ್ಲಿ 2ನೇ ಮುಂದೂಡಿಕೆಯ ನಂತರ ಮಧ್ಯಾಹ್ನ 2 ಗಂಟೆಗೆ ಸದನ ಸೇರಿದಾಗ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ನಿತ್ಯಾನಂದ ರೈ ರಾಷ್ಟೀಯ ಗೌರವಕ್ಕೆ ಅವಮಾನ ತಡೆಗಟ್ಟುವಿಕೆ ತಿದ್ದುಪಡಿ ಮಸೂದೆ 2026 ಮಂಡಿಸಿದರು. ನಂತರ ವಿರೋಧ ಪಕ್ಷಗಳು ಮತ್ತೆ ನೀಟ್ ವಿಷಯದ ಬಗ್ಗೆ ಘೋಷಣೆಗಳನ್ನು ಕೂಗಲು ಪ್ರಾರಂಭಿಸಿದವು. ಗದ್ದಲ ಮುಂದುವರೆದಂತೆ ಉಪಸಭಾಪತಿ ಹರಿವಂಶ್ ಅವರು ಸದನವನ್ನು ಸೋಮವಾರದವರೆಗೆ ಮುಂದೂಡಿದರು. ಇದಕ್ಕೂ ಮೊದಲು ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಪ್ರಶ್ನೋತ್ತರ ಅವಧಿ ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ಆದರೆ ಪ್ರತಿಪಕ್ಷಗಳು ಕೇಂದ್ರ ಶಿಕ್ಷಣ ಸಚಿವರ ರಾಜೀನಾಮೆಗೆ ಒತ್ತಾಯಿಸಿ ಘೋಷಣೆಗಳನ್ನು ಮುಂದುವರೆಸಿದವು. ಗದ್ದಲ ಮುಂದುವರೆದಂತೆ ಮೇಲ್ಮನೆಯನ್ನು ಮಧ್ಯಾಹ್ನ 2 ಗಂಟೆಯವರೆಗೆ ಮುಂದೂಡಲಾಯಿತು. ರಾಜ್ಯಸಭೆಯು ಬೆಳಿಗ್ಗೆ 11 ಗಂಟೆಗೆ ತನ್ನ ಕಲಾಪ ಪ್ರಾರಂಭಿಸಿದಾಗ ಸದನವು ಕಾರ್ಗಿಲ್ ಯುದ್ದದ ಹುತಾತ್ಮರಿಗೆ ಗೌರವ ಸಲ್ಲಿಸಿತು. ಹುತಾತ್ಮರ ಸ್ಮರಣಾರ್ಥ ಮೇಲ್ಮನೆಯು ಮೌನ ಆಚರಿಸಿತು. ನಂತರ ಸಭಾಪತಿಯವರು ಶೂನ್ಯ ವೇಳೆಯನ್ನು ಕೈಗೆತ್ತಿಕೊಳ್ಳಲು ಪ್ರಯತ್ನಿಸಿದರು. ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಟ್ ಪ್ರಶ್ನೆಪತ್ರಿಕೆ ಸೋರಿಕೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ವಿಷಯವನ್ನು ಪ್ರಸ್ತಾಪಿಸಿದರು. ಪ್ರತಿಪಕ್ಷಗಳಿಂದ ಗದ್ದಲ ಮುಂದುವರೆದಂತೆ ಸಭಾಪತಿಯವರು ಸದನವನ್ನು ಮಧ್ಯಾಹ್ನ 12 ಗಂಟೆಯವರೆಗೆ ಮುಂದೂಡಿದರು. ನೀಟ್ ಪ್ರಶ್ನೆಪತ್ರಿಕೆ ವಿಷಯ ಮತ್ತು ವಿದ್ಯಾರ್ಥಿಗಳ ಪ್ರತಿಭಟನೆಯ ಕುರಿತು ಪ್ರತಿಪಕ್ಷಗಳ ಪ್ರತಿಭಟನೆಯ ನಂತರ ಲೋಕಸಭೆಯನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. ಮಧ್ಯಾಹ್ನ 12 ಗಂಟೆಗೆ ಮೊದಲ ಮುಂದೂಡಿಕೆಯ ನಂತರ ಸದನ ಸಭೆ ಸೇರಿದಾಗ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಸರ್ಕಾರ ನೀಟ್ ಪತ್ರಿಕೆ ಸೋರಿಕೆ ವಿಷಯದ ಕುರಿತು ಚರ್ಚಿಸಲು ಸಿದ್ದವಿದೆ. ಕಾಂಗ್ರೆಸ್ ವಿಧಿಸಿರುವ ಕೆಲವು ಷರತ್ತುಗಳಿಂದಾಗಿ ಚರ್ಚೆ ಮುಂದುವರಿಯಲು ಸಾಧ್ಯವಾಗಿಲ್ಲ. ಈ ವಿಷಯದ ಬಗ್ಗೆ ಅರ್ಥಪೂರ್ಣ ಚರ್ಚೆ ನಡೆಯಬೇಕು ಎಂಬುದು ಎಲ್ಲಾ ಸದಸ್ಯರ ಸಾಮೂಹಿಕ ಭಾವನೆಯಾಗಿದೆ ಎಂದು ಹೇಳಿದ್ದಾರೆ. ನೀಟ್ ವಿಷಯದ ಕುರಿತು ಚರ್ಚೆಗೆ ಸರ್ಕಾರ ಸಿದ್ದವಾಗಿದೆ. ವಿರೋಧ ಪಕ್ಷಗಳು ಸದನದಲ್ಲಿ ಸಹಕರಿಸಬೇಕು ಎಂದು ಪೀಠಾಸೀನಾಧಿಕಾರಿ ಜಗದಾಂಬಿಕಾ ಪಾಲ್ ಹೇಳಿದರು. ಗದ್ದಲದ ನಡುವೆ ಸದನವನ್ನು ಸೋಮವಾರಕ್ಕೆ ಮುಂದೂಡಲಾಯಿತು. ಇದಕ್ಕೂ ಮೊದಲು ಲೋಕಸಭೆ ಬೆಳಗ್ಗೆ 11 ಗಂಟೆಗೆ ದಿನದ ಸಭೆ ಸೇರಿದಾಗ ಕಾರ್ಗಿಲ್ ಯುದ್ದದ ಸಮಯದಲ್ಲಿ ಅತ್ಯುನ್ನತ ತ್ಯಾಗ ಮಾಡಿದ ಭಾರತೀಯ ಸಶಸ್ತ್ರ ಪಡೆಗಳ ಹುತಾತ್ಮರಿಗೆ ಸದನ ಗೌರವ ಸಲ್ಲಿಸಿತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದೇಶಾದ್ಯಂತ ಇದುವರೆಗೆ ಒಟ್ಟು 1,033 ಒನ್ ಸ್ಟಾಪ್ ಸೆಂಟರ್ಗಳನ್ನು ಅನುಮೋದಿಸಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಲೋಕಸಭೆಯಲ್ಲಿ ಪ್ರಶ್ನೆಯೊಂದಕ್ಕೆ ಲಿಖಿತ ಉತ್ತರ ನೀಡಿದ ಕೇಂದ್ರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ

0: ಖಾತೆ ರಾಜ್ಯ ಸಚಿವೆ ಸಾವಿತ್ರಿ ಠಾಕೂರ್ ಈ ಅನುಮೋದಿತ ಕೇಂದ್ರಗಳಲ್ಲಿ ದೇಶಾದ್ಯಂತ 985 ಒನ್ ಸ್ಟಾಪ್ ಸೆಂಟರ್ಗಳನ್ನು ಕಾರ್ಯರೂಪಕ್ಕೆ ತರಲಾಗಿದೆ. 2015 ಏಪ್ರಿಲ್ 1 2026 ಜೂನ್ 30 ಅವಧಿಯಲ್ಲಿ ದೇಶದಲ್ಲಿ 15.20 ಲಕ್ಷಕ್ಕೂ ಹೆಚ್ಚು ಮಹಿಳೆಯರಿಗೆ ಸಹಾಯ ಮಾಡಲಾಗಿದೆ ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆಪತ್ರಿಕೆ ಸೋರಿಕೆಯ ನಂತರ ಸುಧಾರಣೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಆಗಿರುವ ಪ್ರಗತಿಯ ಕುರಿತು ವಿವರವಾದ ಅಫಿಡವಿಟ್ಗಳನ್ನು ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರ ಮತ್ತು ರಾಷ್ಟೀಯ ಪರೀಕ್ಷಾ ಸಂಸ್ಥೆಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತು ನ್ಯಾಯಮೂರ್ತಿ ಅಲೋಕ್ ಆರಾಧೆ ಅವರಿದ್ದ ನ್ಯಾಯಪೀಠ ಅಫಿಡವಿಟ್ಗಳು ತಾತ್ಕಾಲಿಕ ಕ್ರಮಗಳನ್ನು ಅವಲಂಬಿಸುವ ಬದಲು ಸುಧಾರಣೆಗಳನ್ನು ಸಾಂಸ್ಥಿಕಗೊಳಿಸಲು ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಬೇಕು ಎಂದು ಹೇಳಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಇಂದು ನವದೆಹಲಿಯಲ್ಲಿ ಸಿಜೆಪಿ ನಿಯೋಗವನ್ನು ಭೇಟಿಯಾದರು. ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಚಿವ ಜೆಪಿ ನಡ್ಡಾ, ಪರೀಕ್ಷಾ ವ್ಯವಸ್ಥೆಯಲ್ಲಿನ ಸುಧಾರಣೆಗಳಿಗೆ ಸಂಬಂಧಿಸಿದಂತೆ ಸಿಜೆಪಿಯ ಬೇಡಿಕೆಗಳನ್ನು ಸಭೆಯ ಸಮಯದಲ್ಲಿ ತಾಳ್ಮೆಯಿಂದ ಆಲಿಸಿದ್ದೇವೆ. ಸಿಜೆಪಿ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಮತ್ತು ಪರೀಕ್ಷಾ ಪತ್ರಿಕೆ ಸೋರಿಕೆಯನ್ನು ತಡೆಯಲು ಕೆಲವು ಸುಧಾರಣೆಗಳನ್ನು ಸೂಚಿಸಿದೆ. ಸರ್ಕಾರ ನಾಳೆ ನಿಯೋಗದೊಂದಿಗೆ ಮತ್ತೊಂದು ಸುತ್ತಿನ ಚರ್ಚೆ ನಡೆಸಲಿದೆ ಎಂದು ತಿಳಿಸಿದರು. ಗ್ಲಾಸ್ಗೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾರತದ ಶ್ರೀಹರಿ ನಟರಾಜ್ ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಎರಡನೇ ದಿನದ ಸ್ಪರ್ಧೆಯಲ್ಲಿ 25.52 ಸೆಕೆಂಡ್ಗಳಲ್ಲಿ ಗುರಿ ತಲುಪಿದ ಶ್ರೀಹರಿ ನಟರಾಜ್ 16 ಸೆಮಿಫೈನಲಿಸ್ಟ್ಗಳಲ್ಲಿ 14ನೇ ಸ್ಥಾನ ಪಡೆದು ಸೆಮಿಫೈನಲ್ಗೆ ಅರ್ಹತೆ ಪಡೆದರು. ಸೆಮಿಫೈನಲ್ ಪಂದ್ಯ ಇಂದು ರಾತ್ರಿ ನಡೆಯಲಿದೆ. ಇದಕ್ಕೂ ಮೊದಲು ರವಿ ವೀರವೆಂಕಟ್ ಬುಡಿಗಿನ ಹಾಗೂ ಅಲಿ ಇಮಾಮ್ ಅವರು ಪುರುಷರ S13 ವಿಭಾಗದ 100 ಮೀಟರ್ ಫ್ರೀಸ್ಟೈಲ್ ಪ್ಯಾರಾ ಈಜು ಸ್ಪರ್ಧೆಯ ಫೈನಲ್ಗೆ ಅರ್ಹತೆ ಪಡೆದಿದ್ದಾರೆ. ಜಪಾನ್ನ ಐಚಿಯಲ್ಲಿ ನಡೆಯುತ್ತಿರುವ ಏಷ್ಯನ್ ಕ್ರೀಡಾಕೂಟದಲ್ಲಿ ಹಾಲಿ ಚಾಂಪಿಯನ್ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಪುರುಷ ಮತ್ತು ಮಹಿಳಾ ಕ್ರಿಕೆಟ್ ಪಂದ್ಯಾವಳಿಗಳ ಕ್ವಾರ್ಟರ್ ಫೈನಲ್ಗೆ ನೇರ ಪ್ರವೇಶ ಪಡೆದಿವೆ. ಟಿ20 ಕ್ರಿಕೆಟ್ ಸ್ಪರ್ಧೆಗಳು ಜಪಾನ್ನ ಐಚಿ ಪ್ರಿಫೆಕ್ಚರ್ನಲ್ಲಿ ಕೊರೋಗಿ ಅಥ್ಲೆಟಿಕ್ ಪಾರ್ಕ್ನಲ್ಲಿ ನಡೆಯಲಿದ್ದು ಮಹಿಳಾ ಪಂದ್ಯಾವಳಿಯು ಸೆಪ್ಟೆಂಬರ್ 17-22 ಮತ್ತು ಪುರುಷರ ಪಂದ್ಯಾವಳಿಯು ಸೆಪ್ಟೆಂಬರ್ 24-1 ನಡೆಯಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಪ್ರಶ್ನೆ ಪತ್ರಿಕೆ ಸೋರಿಕೆ, ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಸಂಬಂಧ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ. ದೇಶದಲ್ಲಿ 3 ಕೆಮಿಕಲ್ ಪಾರ್ಕ್ಗಳ ಸ್ಥಾಪನೆಗೆ ಸಚಿವ ಸಂಪುಟ ಸಮ್ಮತಿ. ಸತತ 5ನೇ ದಿನವೂ ಮುಂದುವರೆದ ಗದ್ದಲ, ಉಭಯ ಸದನಗಳ ಕಲಾಪ ಸೋಮವಾರಕ್ಕೆ ಮುಂದೂಡಿಕೆ. ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟ, ಪುರುಷರ 50 ಮೀಟರ್ ಬ್ಯಾಕ್ಸ್ಟ್ರೋಕ್ ಈಜು ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಪ್ರವೇಶಿಸಿದ ಶ್ರೀಹರಿ ನಟರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆಧ್ಯಾತ್ಮ ಕುರಿತು ಮಾತನಾಡುತ್ತಾರೆ ಶಿರಸಿಯ ಮಂಜುನಾಥ ಸುಬ್ರಾಯ್ ಹೆಗಡೆ.
2: ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಆಧ್ಯಾತ್ಮ ಎಂದರೆ ಬ್ರಹ್ಮನ್, ಬ್ರಹ್ಮವನ್ನು ಕುರಿತದ್ದು, ಅಂದರೆ ಮಹಾಚೈತನ್ಯವನ್ನು ಅರಿಯುವುದು, ಅಂದರೆ ಆತ್ಮವನ್ನು ಅರಿಯುವುದು. ಅಂತರಂಗದಲ್ಲಿ ನಡೆಯುವ ಬದಲಾವಣೆ, ನಮ್ಮ ಆಂತರಿಕ ಅನ್ವೇಷಣೆಯನ್ನು ಮಾಡಿಕೊಳ್ಳುವುದು, ಅಂತರ್ಮುಖಿಯಾಗುವುದು, ಮತ್ತು ನಾನು ಯಾರು ಎನ್ನುವುದನ್ನು ನಾವೇ ತಿಳಿದುಕೊಳ್ಳುವುದು, ಇದು ಆಧ್ಯಾತ್ಮ. ಹಾಗೆ ಅಂತ ಆಧ್ಯಾತ್ಮ ಪವಾಡಗಳು ಆಧ್ಯಾತ್ಮವಲ್ಲ. ದೇವಸ್ಥಾನದಲ್ಲಿ ಭಕ್ತಿಯಿಂದ ಪೂಜೆ ಮಾಡುವುದು ಆಧ್ಯಾತ್ಮವಲ್ಲ, ಭಕ್ತಿಯ ಉನ್ಮಾದ. ಅವರು ಕೆಲವು ಮಾನಸಿಕ ಸ್ಥಿತಿಗೂ ಹೋಗ್ಬಿಡ್ತಾರೆ ಅವರು. ಆ ಉನ್ಮಾದ ಆಧ್ಯಾತ್ಮವಲ್ಲ. ಮನಸ್ಸನ್ನು ನಿಗ್ರಹಿಸಿ ಅಪಾರ ಸಾಧನೆ ಮಾಡಿ ಬ್ರಹ್ಮನ್, ಬ್ರಹ್ಮ ವಿಷ್ಣು ಮಹೇಶ್ವರ, ಈ ಬ್ರಹ್ಮ ಅಲ್ಲ, ಬ್ರಹ್ಮನ್, ಆತ್ಮ ಸಾಕ್ಷಾತ್ಕಾರದ ಗುರಿ ತಲುಪುವುದು

ಮತ್ತು ಪರಮಾನಂದದ ಸ್ಥಿತಿ ತಲುಪುವುದು. ಇದಲ್ಲದೆ ನಿಷ್ಕಳಂಕ ಪ್ರೀತಿ, ಆಧ್ಯಾತ್ಮ, ಪ್ರಕೃತಿಯಲ್ಲಿಯ ರಹಸ್ಯವನ್ನು ಪರಿಶೋಧನೆ ಮಾಡುವುದು ಆಧ್ಯಾತ್ಮ. ನಮ್ಮ ಬುದ್ಧಿಶಕ್ತಿ, ದೇಹ, ಮನಸ್ಸು ಮೀರಿ ಹೋಗುವುದು ಆಧ್ಯಾತ್ಮ. ಆತ್ಮ ಜೀವಾತ್ಮಗಳ ಪರಿಕಲ್ಪನೆಯನ್ನು ಮತ್ತು ಒಳಗಣ್ಣನ್ನು ತೆರೆದು ನಮ್ಮನ್ನು ನಾವು ಅವಲೋಕಿಸಿಕೊಳ್ಳುವುದು ಆಧ್ಯಾತ್ಮ. ಇಲ್ಲಿ ಎಲ್ಲ ವ್ಯಕ್ತಿಗಳಲ್ಲೂ ಪರಿಶುದ್ಧ ಹೃದಯದಲ್ಲಿ ಆಧ್ಯಾತ್ಮಿಕ ಅನುಭೂತಿಗಳು ಇರುತ್ತದೆ ಅಥವಾ ಆಗುತ್ತದೆ. ಪರಿಶುದ್ಧ ಹೃದಯವನ್ನು ಪಡೆಯಲು ನಿರಂತರ ದೀರ್ಘವಾದ ಸಾಧನೆ ಅತ್ಯವಶ್ಯಕ. ದೀರ್ಘವಾದ ಸಾಧನೆ ಅಂತಂದರೆ ಒಂದು ಎರಡು ವರ್ಷದ್ದು ಅಲ್ಲ, ಜನ್ಮನೂ ಆಗಬಹುದು ಅಥವಾ ಹತ್ತಾರು ಜನ್ಮಗಳು ಆಗ್ಬಿಡ್ಬೋದು. ಅವ್ಯಾಹತವಾದ ಸಾಧನೆ. ಆ ಸಾಧನೆಯನ್ನು ಎಲ್ಲೂ ನಾವು ಮೊಟಕು ಮಾಡುವಂತಿಲ್ಲ ಮತ್ತು ತಪ್ಪುವಂತಿಲ್ಲ. ನಮ್ಮಲ್ಲಿರುವ ಸಾಮಾನ್ಯ ಚೇತನವೇ ಮೇಲ್ಮಟ್ಟಕ್ಕೆ ಹೋಗಿ ಅತೀಂದ್ರಿಯ ಅನುಭವ ಕೂಡ ಆಗುತ್ತದೆ. ಅಂದರೆ ಅನುಭೂತಿಗಳು ಆಧ್ಯಾತ್ಮದಲ್ಲಿ ಎಷ್ಟೋ ಅನುಭೂತಿಗಳಾಗುತ್ತವೆ. ಇಲ್ಲಿ ನಾವು ಒಬ್ಬರ ಉದಾಹರಣೆಯನ್ನು ನಾವು ವಿಶ್ವ ಮಹಾನ್ಯರ್ ಅವ್ರ ಬಗ್ಗೆ ಹೇಳ್ತೇನೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಸಿದ್ಧನಾಗುವ ಶಕ್ತಿ ಅಂದರೆ ಸಾಧನೆ ಮಾಡುವ ಶಕ್ತಿ ಅಥವಾ ಋಷಿಯಾಗುವ ಶಕ್ತಿ ಅದು ಮೊಳಕೆಯಲ್ಲಿರುತ್ತದೆ. ಅಂತಂದರೆ ಈ ದೇಹದಲ್ಲಿ ಶಾಶ್ವತವಾಗಿರುತ್ತದೆ, ಎಲ್ಲರಲ್ಲಿಯೂ ಇರುತ್ತದೆ. ಆದರೆ ಆ ಪೂರ್ಣತೆ ವ್ಯಕ್ತವಾಗಲು ಕಾಲ ಬರಬೇಕು, ಅದಕ್ಕೆ ಸಾಧನೆ ಬೇಕು, ಅಂತಹ ಗುರುವಿನ ಮಾರ್ಗದರ್ಶನ ಬೇಕು, ಸಾಧಿಸುವ ಛಲ ಬೇಕು. ಛಲ ಬಿಡದೆ ತ್ರಿವಿಕ್ರಮನಂತೆ ಆ ಸಾಧನೆಯನ್ನು ಮಾಡುವ ಪ್ರಯತ್ನ ಮತ್ತು ಆ ಮುಖವಾಗಿ ಎಂದೂ ಬಿಡದೆ ಸಾಗುವಂತಹ ಶಕ್ತಿ ನಮ್ಮಲ್ಲಿ ಬೇಕು. ಒಮ್ಮೆ ಶ್ರೀ ರಾಮಕೃಷ್ಣ ಪರಮಹಂಸರಲ್ಲಿ ವಿವೇಕಾನಂದರು ಮೊದಲು ಅವರಿಗೆ ದೇವರ ಮೇಲೆ ಯಾವುದು ಭಕ್ತಿ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ದೇವರನ್ನು ತೋರಿಸ್ರಿ ಅಂತೇಳಿ ರಾಮಕೃಷ್ಣ ಪರಮಹಂಸರಲ್ಲಿ ಹೋದರು. ಅವರಿಗೆ ರಾಮಕೃಷ್ಣ ಪರಮಹಂಸರದು ನೋಡಿದ ತಕ್ಷಣ ಅಂಥ ಅಟ್ರಾಕ್ಷನ್ ಆಗಲಿಲ್ಲ. ಆದರೂ ಕೂಡ ಅವರಲ್ಲಿ ನೀವು ನನಗೆ ದೇವರನ್ನು ತೋರಿಸ್ತೀರಾ ಅಂತೆಲ್ಲ ಕೇಳ್ತಾರೆ. ಇದು ಅವರ ಒಂದು ಚರಿತ್ರೆಯಲ್ಲಿ ಬರ್ತದೆ. ಈ ವಿವೇಕಾನಂದರನ್ನು ಅವರ ಸಾಧನೆಯ ಪರಾಕಷ್ಠೆ ಯಾವ ರೀತಿ ಇತ್ತು ಅಥವಾ ಇದೆ ಹೇಳೋದ್ರ ಬಗ್ಗೆ ನಾನು ಒಂದು 1898 ಒಂದು ಉದಾಹರಣೆಯನ್ನು ಕೊಡ್ತೇನೆ. ಜುಲೈ ಆಗಸ್ಟ್ ತಿಂಗಳ ಸಾಧಾರಣ 1898 ಇಸ್ವಿ ಸ್ವಾಮಿ ವಿವೇಕಾನಂದರು ಹಾಗೆಲ್ಲ ಕಾಲ ನಡಿಗೆಯಲ್ಲೇ ಎಲ್ಲ ಯಾತ್ರೆ ತೀರ್ಥ ಸ್ಥಳಗಳನ್ನು ಹೋಗುವಂಥದ್ದು ಒಂದು ರೂಢಿ. ಅವರ ಅಮರನಾಥ ಯಾತ್ರೆಗೆ ತಮ್ಮ ಇತರೆ ಸನ್ಯಾಸಿಗಳು ಸ್ವಾಮಿಗಳು ಅವರ ಸಂಗಡ ಕೈಕೊಳ್ತಾರೆ. ಅವರು ಆ ಹಿಮಾಚ್ಛಾದಿತ ಗುಡ್ಡಗಳನ್ನು ಪರ್ವತವನ್ನು ನಿಧಾನವಾಗಿ ಏರ್ತಾ ಆವಾಗಲೇ ಅವರು ಅಂತರ್ಮುಖಿಯಾಗಿದ್ದರು. ಅವರು ಸಾಧನೆಯಲ್ಲಿ ಸಿದ್ಧರಾದವರು. ಸ್ವತಃ ಅವರ ಗುರುಗಳಾದ ಶ್ರೀ ರಾಮಕೃಷ್ಣ ಪರಮಹಂಸರು ಅವರನ್ನು ಈಶ್ವರ ಕೋಟಿಗಳು ಅಂತೇಳಿ ಕರೆದಿದ್ದಾರೆ. ಅವರು ಸೀದಾ ಅಮರನಾಥದ ಗುಹೆ ಹತ್ತಿರ ಬರ್ತಾರೆ. ಅವರ ಮುಖದಲ್ಲಿ ಶಿವಭಾವ ತುಂಬಿ ತುಳುಕುತ್ತಿತ್ತು. ಯಾಕೆ ಅಂತಂದರೆ ಅವರು ಏಕಾಗ್ರತೆಯಲ್ಲೂ ಎತ್ತಿದ ಕೈ, ಧ್ಯಾನದಲ್ಲೂ ಎತ್ತಿದ ಕೈ, ಹಾಗೆ ಸಂಗೀತದಲ್ಲೂ ಎತ್ತಿದ ಕೈ. ಅಂಥ ವ್ಯಕ್ತಿ ಭಕ್ತಿ ಭಾವದಿಂದ ಅವರ ಮುಖಾರವಿಂದ ಪ್ರಜ್ವಲಿಸುತ್ತಿತ್ತು. ಅಲ್ಲಿ ಅಮರನಾಥದ ಗುಹೆ, ಅಲ್ಲಿ ದೈವಿ ಸಾನ್ನಿಧ್ಯ, ಅಲ್ಲಿ ಮತ್ತೊಂದೇ ಇನ್ನೂ ಐತಿಹಾಸಿಕ ಎಷ್ಟೋ ವಿಚಾರಗಳು ಅಲ್ಲಿ ಇದೆ. ಆ ಅಮರನಾಥ ಗುಹೆಯಲ್ಲಿ ಅವರು ಹೋದಾಗ ಈಶ್ವರ ಪರಮಾತ್ಮನ ಜೈ ಜಯಕಾರ ಇಡೀ ಗುಹೆ ಮೊಳಗುವಂತಿತ್ತು. ಅಂಥ ಸಂದರ್ಭದಲ್ಲಿ ಅವರಿಗೆ ಬಾಹ್ಯ ಪ್ರಜ್ಞೆ ಹೋಗ್ತದೆ, ಅಂದರೆ ಬಾಹ್ಯ ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಾರೆ. ಆ ಸಂದರ್ಭದಲ್ಲಿ ಅವರ ಇತರೆ ಸನ್ಯಾಸಿಗಳಿಗೆ ಇದೇನೋ ಆಶ್ಚರ್ಯ ಆಗ್ತದೆ ಅವರಿಗೆ. ಆ ಸಂದರ್ಭದಲ್ಲಿ ಹಾಗಾಗಿದ್ದನ್ನು ಅವರು ಯಾರಿಗೂ ಹೇಳಲಿಲ್ಲ. ಯಾಕೆಂದರೆ ತನ್ನನ್ನು ಹೇಳಿಕೊಂಡು ತಾನೇ ಕೊಚ್ಕೊಂಡಂಗಾಗ್ತದೆ. ಅಂಥ ಮಹಾನ್ ವ್ಯಕ್ತಿಗಳು ಬಹಳ

ಅವರನ್ನ ಆತ್ಮೀಯರು ಸನ್ಯಾಸಿ ಮಿತ್ರರು ಕೇಳಿದಾಗ ಅವರು ಹೇಳ್ತಾರೆ, ತನಗೆ ಸಾಕ್ಷಾತ್ ಅಮರನಾಥನ ದರ್ಶನವಾಯಿತು ಎನ್ನುತ್ತಾರೆ. ಅದನ್ನು ಮುಂದುವರೆಸಿ ಹೇಳ್ತಾರೆ, ಪರಮೇಶ್ವರ ತನಗೆ ಇಚ್ಛಾಮರಣ ವರದಾನ ನೀಡಿದ ಎನ್ನುತ್ತಾರೆ. ಇದು ಯಾರಲ್ಲಿ ಆಗ್ತದೆ ಅಂತಂದರೆ, ಆಧ್ಯಾತ್ಮ ಉತ್ತುಂಗ ಶಿಖರವನ್ನು ಏರಿದಂಥ ಮಹಾತ್ಮರಲ್ಲಿ ನಡೆಯುವಂಥ ಪ್ರಕ್ರಿಯೆಗಳು. ಇಷ್ಟೇ ಅಲ್ಲ, ಇದು ಅಂಥ ಗುರು ಅಂಥ ಮಟ್ಟಕ್ಕೆ ಹೋಗಬೇಕಾದರೆ ಅವರಿಗೆ ಮಾರ್ಗದರ್ಶನವನ್ನು ಹೇಳುವಂಥವ್ರು ಇರಬೇಕು, ದಾರಿ ತೋರಿಸುವಂಥವ್ರು ಇರಬೇಕು. ಅವರ ಗುರು ಯಾರು ಅಂತ ಕೇಳಿದರೆ, ಬ್ರಹ್ಮಜ್ಞಾನಿಗಳು ಪರಮ ತ್ಯಾಗಿಗಳು ಜಗತ್ತೇ ಮೆಚ್ಚುವಂಥ ಮಹಾನ್ ಆತ್ಮ ಶ್ರೀ ರಾಮಕೃಷ್ಣ ಪರಮಹಂಸರು. ಅಂಥ ಸಂದರ್ಭದಲ್ಲಿ ಅವರು ತನಗೆ ಇಚ್ಛಾಮರಣ ವರದಾನ ನೀಡಿದೆ ಎಂದು ಹೇಳ್ತಾರೆ. ಆದರೆ ದೇವರಂಥದ್ದನ್ನು ಯಾರಿಗೆ ಕೊಡ್ತಾನೆ ಅಂತಂದರೆ, ಅಂಥ ಶಕ್ತಿ ಉಳ್ಳವನಿಗೆ, ಅವನಲ್ಲೇ 24 ಗಂಟೆಯೂ ಸಹ ಮುಳುಗಿರುವಂಥವನಲ್ಲಿ ಕೊಡ್ತಾನೆ. ಅವರು ರಾಮಕೃಷ್ಣರ ಪರಮ ಅವಸರ ಸ್ವಪ್ನದಲ್ಲಿ ಅವರು ದಿವ್ಯ ಲೋಕದಿಂದ ಬಂದಂಥ ವ್ಯಕ್ತಿ ಹೇಳುವುದನ್ನು ರಾಮಕೃಷ್ಣ ಪರಮಹಂಸರು ವಿವೇಕಾನಂದರ ಬಗ್ಗೆ ಹೇಳಿದ್ದಾರೆ. ಪರಬ್ರಹ್ಮ ಸ್ವರೂಪ ಅಖಂಡ ಸಚ್ಚಿದಾನಂದ ಸ್ವರೂಪ. ಈ ಸಚ್ಚಿದಾನಂದ ಸ್ವರೂಪ ಇಡೀ ಜಗತ್ತಿನಲ್ಲಿ ಮತ್ತು ಎಲ್ಲ ಜೀವರಾಶಿಗಳಲ್ಲಿ ಓತಪ್ರೋತವಾಗಿ ಹರಿಯುತ್ತಿದೆ. ಯಾವುದೇ ವಸ್ತು ಅಂತ ಹೇಳಿ ಜಡ ವಸ್ತುಗಳಲ್ಲೂ ಕೂಡ ಇದೆ ಅಂತ ಹೇಳ್ತಾರೆ. ಆಧ್ಯಾತ್ಮ ಎಂದರೆ ಈ ಜೀವಿಗಳ ಸ್ವರೂಪ ಎಂತ ಹೌದು? ಈ ದೇಶ ಕಾಲ ನಿಮಿತ್ತದ ಪ್ರಪಂಚದಲ್ಲಿ ಹಲವು ದೇಹ ಧರಿಸಿರುವ ಜೀವಿಗಳು ಹೇಗಿದ್ದಾವೆ, ಅದು ಹೇಗಿದೆ ಅಂತಂದರೆ, ಹುಟ್ಟು ಸಾವು ಜನನ ಮರಣಗಳ ಕರ್ಮಚಕ್ರ ಬಂಧನದಲ್ಲಿ ಅವು ಹೇಗೆ ಸಿಕ್ಕಾಕಿಕೊಂಡಿದೆ, ಇದನ್ನೆಲ್ಲ ತಿಳ್ಕೊಳ್ಳುವಂಥದ್ದು ಅರಿಯುವುದು ಅಧಿಭೂತ ಅಧಿದೈವ ಎಂದರೆ, ಹಲವಾರು ದೇಹಗಳಲ್ಲಿಯೂ ಜೀವಧಾರಿ ಯಾವ ರೀತಿ ಇದ್ದಾನೆ ಇದನ್ನೆಲ್ಲ ತಿಳಿಯುವಂಥದ್ದು. ಸ್ವಾಭಾವಿಕ ಮನುಷ್ಯನಿಗೆ ಅನಿಸ್ತದೆ, ಹುಟ್ಟಿದ ಮನುಷ್ಯ ಎಲ್ಲಿ ಹೋಗ್ತಾನೆ? ಹುಟ್ಟಿನ ಮನುಷ್ಯ ನಿಜವಾಗಿ ನೋಡಿದಾಗ ತನ್ನ ಅವಸ್ಥೆಯನ್ನು ಕಳೀತಾ ವೃದ್ಧಾಪ್ಯವನ್ನು ಬಂದು ಅಲ್ಲಿಂದ ಆ ದೇಹವನ್ನು ಬಿಡುತ್ತಾನೆ. ದೇಹವನ್ನು ಬಿಡುತ್ತಾನೆ, ಇಲ್ಲಾರೆ ಯಮ ತಗೊಂಡು ಹೋಗ್ತಾನೆ ಅಂತ ಹೇಳುವಂಥದ್ದನ್ನು ಕೂಡ ಹೇಳಿದ್ದಾರೆ. ಇದಕ್ಕೆ ನಮ್ಮ ಅಗ್ರಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟದ್ದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಒಂದು ಬರ್ತದೆ, ಜಾತಸ್ಯಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾತ್ ಪರಿಹಾರ್ಯರ್ಥೇನ ತ್ವಂ ಶೋಚಿತು ಮಹರ್ಷಿ. ಅಂದರೆ ಯಾವುದೇ ವ್ಯಕ್ತಿ ಅವನು ತೀರ್ಕೊಂಡ ಅಂತ ಚಿಂತೆ ಮಾಡುವಂಥ ಕೆಲಸ ಇಲ್ಲ. ಅವನ ಒಂದು ಆಯುಷ್ಯ ಪೂರ್ತಿಯಾದಾಗ ಅವನು ತೀರ್ಕೊಳ್ತಾನೆ, ಆಮೇಲೆ ಅಂದರೆ ದೇಹವನ್ನು ಬಿಡುತ್ತಾನೆ. ಅಲ್ಲಿ ಏನಿರ್ತದಪ್ಪ ಅಂತಂದರೆ, ಆ ದೇಹದೊಳಗೆ ಚೈತನ್ಯ, ಅದೇ ಪರಬ್ರಹ್ಮನ್. ಮನುಷ್ಯ ದೇಹದಲ್ಲಿ ಜೀವಾತ್ಮನಾಗಿ ಅಥವಾ ಎಲ್ಲ ಜೀವಿಗಳಲ್ಲಿ ಜೀವಾತ್ಮನಾಗಿ ಇರ್ತಾನೆ, ಮತ್ತು ಅವನು ಪರಮಾತ್ಮ. ಮನುಷ್ಯನ ಜೀವನದ ಗುರಿ ಪರಮಾತ್ಮನನ್ನು ಸೇರುವುದೇ. ಆದರೆ ದೇವರು ನಮಗೆಲ್ಲ ಏನು ಮಾಡಿದ್ದಾನೆ ಅಂತಂದರೆ, ಎಲ್ಲ ಇಂದ್ರಿಯಗಳನ್ನು ಹೊರಮುಖವಾಗಿ ಕೊಟ್ಟಿದ್ದಾನೆ. ಆ ಹೊರಮುಖವಾಗಿ ಎಲ್ಲ ವಿಚಾರಗಳು ಹೋಗ್ತಾನೆ ಇರ್ತದೆ. ಯಾವ ವ್ಯಕ್ತಿ ಸಾಧನೆಯನ್ನು ಸತತವಾಗಿ ನಿರಂತರವಾಗಿ ಮಾಡ್ತಾ ಹೋಗ್ತಾನೋ ಅವ ಅಂತರ್ಮುಖಿಯಾಗುತ್ತಾನೆ. ಅಂತರ್ಮುಖವಾಗಿ ಹೋದಾಗ ಅವನಿಗೆ ವಿಭೂತಿಗಳು ಅನುಭೂತಿಗಳು ಹೀಗೆ ಬಹಳಷ್ಟು ಆಗ್ತಾ ಹೋಗ್ತದೆ. ಅಂತಂದರೆ ಎಷ್ಟು ಸಿದ್ಧಿಗಳಾಗ್ತದೆ, ಆ ಸಿದ್ಧಿಗಳನ್ನೆಲ್ಲ ಇದು ಗುರಿ ಮುಟ್ಟುವ ಮಧ್ಯದಲ್ಲಿಯ ಈಗ ಅವು ಕೆಲವಷ್ಟಕ್ಕೆ ತೊಂದರೆ ತೊಡ್ಕೋಬಾರ್ದು. ಇವ ಆ ಸಿದ್ಧಿಗಳನ್ನೆಲ್ಲ ಬಿಡ್ತಾ ಹೋದಾಗ ಅವ ಆ ಗುರಿಗಳನ್ನೆಲ್ಲ ಮುಟ್ತಾನೆ. ರಾಮಕೃಷ್ಣ ಪರಮಹಂಸರು ಏನು ಹೇಳ್ತಾರೆ ಅಂದರೆ, ಈ ಸಿದ್ಧಿಗಳು ಪವಾಡಗಳು ಕೂಡ

ಅವಶ್ಯತೆ ಇದ್ದ ಪವಾಡಗಳನ್ನು ಮಾಡುವುದು ಬೇರೆ, ಸುಮ್ಮನೆ ಪವಾಡ ಮಾಡ್ತಾ ದಿವಸನೇ ಕಳೆಯುವುದು ಬೇರೆ. ಅಂತ ಸಂದರ್ಭದಲ್ಲಿ ಅದನ್ನೆಲ್ಲ ಮಾಡ್ತಾ ಕುಂತರೆ ಇವನ ಗುರಿಯನ್ನು ಎತ್ತ ಹೋಗ್ಲಿಕ್ಕೆ ಆಗುದಿಲ್ಲ. ರಾಮಕೃಷ್ಣ ಪರಮಹಂಸ ಒಂದು ಮಾತು ಹೇಳ್ತಾರೆ, ಈಗ ತಿಂಡಿ ವ್ಯಾಪಾರಿ ಒಂದು ಕೆಲಸ ಮಾಡ್ತಾನಂತೆ, ಅಥವಾ ದಿನಸಿ ವ್ಯಾಪಾರಿ ಒಂದು ಕೆಲಸ ಮಾಡ್ತಾನಂತೆ. ಆ ದಿನಸಿಗಳಾದ್ರು ಸುತ್ತ ದೂರದಲ್ಲಿ ಎಲ್ಲ ಬೇರೆ ಬೇರೆ ತಿಂಡಿ ಇಟ್ಬಿಡ್ತಾನಂತೆ. ಹಂಗೆ ತಿಂಡಿ ಇಟ್ಟಾಗ ಏನು ಇಲ್ಲಿನ ಹೆಗ್ಗಣಗಳು ಬರ್ತಾವಲ್ಲ, ಅವು ಮೊದಲು ತಿಂಡಿ ಬಗ್ಗೆ ಲಕ್ಷ್ಯ ವಹಿಸಿ ಆ ತಿಂಡಿಯನ್ನೇ ತಿಂತ ತಮ್ಮ ಚಪಲವನ್ನು ತೀರಿಸ್ಕೊಳ್ತಾವಂತೆ. ಅದು ಆ ದಿನಸಿಗಳನ್ನು ಇಟ್ಟ ಜಾಗಕ್ಕೆ ಬರುವುದಿಲ್ಲ. ಇದು ಹಾಗೆ ಪರಮಾತ್ಮನಲ್ಲಿ ಮೂಲಕ್ಕೆ ಬಹಳ ಮಂದಿ ಬರೋದಿಲ್ಲ. ಅವನು ಬಂದರೂ ಹಲವು ಪರೀಕ್ಷೆ ಹಲವು ತೀವ್ರತರ ತೊಂದರೆಗಳನ್ನೇ ಒಟ್ಟಿ ಅವ ತನ್ನ ಹತ್ರ ಕರ್ಕೊಳ್ತಾನೆ. ಯಾಕೆ ಅಂದರೆ ಬಂಗಾರವನ್ನು ಪುಟ ಬಿಕ್ತಾನೆ, ಬಂಗಾರದ ಶೆಟ್ಟಿ. ಯಾಕೆ ಕೇಳಿದರೆ ಅದನ್ನು ಜಪ್ಪಿ ಜಪ್ಪಿ ಹದ ಮಾಡಿ ಅದನ್ನು ಒಂದು ಹಂತಕ್ಕೆ ತರ್ತಾನೆ. ಹಾಗೆ ಪರಮಾತ್ಮನು ಕೂಡ ತನ್ನಲ್ಲಿ ಕರೆದುಕೊಳ್ಳಬೇಕಾದರೆ ಆ ರೀತಿಯ ಸಾಧನೆ ಮಾಡದಂಥವರನ್ನು 10 ಸಾರಿ ಪರೀಕ್ಷಿಸಿ ಅವರನ್ನೆಲ್ಲ ತೆಗೆದುಕೊಳ್ತಾನೆ. ಅಂಥ ಬ್ರಹ್ಮನ್ ಹೇಗಿದ್ದಾನೆ ಅಂತಂದರೆ, ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂಚಾಪೋ ನ ಶೋಷಯತಿ ಮಾರುತಃ. ಅಂದರೆ ಗಾಳಿ ಅದನ್ನು ಏನು ಮಾಡಲಿಕ್ಕಾಗುವುದಿಲ್ಲ, ಯಾವುದೇ ಶಸ್ತ್ರವೊಂದಿಂದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತಂದರೆ ಯಾವುದನ್ನೂ ಅವನಿಗೆ ತೊಂದರೆ ಬಾಧಕಗಳು ಇಲ್ಲ, ಕಿವಿ ಇಲ್ಲ ಕಣ್ಣಿಲ್ಲ, ಆದರೂ ಎಲ್ಲದನ್ನೂ ಕೇಳ್ತಾನೆ, ಕಣ್ಣಿಲ್ಲದೆ ನೋಡ್ತಾನೆ. ಮತ್ತೆ ಅವನ ದೀಪ ಹೇಗಿದೆ ಅಂತಂದರೆ ಸೂರ್ಯ ಚಂದ್ರರು ಕೂಡ ಆ ಬ್ರಹ್ಮನ್ ಎದುರಿಗೆ ಏನೂ ಅಲ್ಲ, ಸ್ವತಃ ಸೂರ್ಯ ಚಂದ್ರರಿಗೆ ಚೈತನ್ಯವನ್ನೇ ಕೊಡುವಂತಹ ಮಹಾನ್ ಶಕ್ತಿ ಆ ಚೈತನ್ಯ. ಅದನ್ನು ದೇವಿ ಅಥವಾ ದೇವ ಎರಡೂ ಹೇಳಿ ಕರೀತಾರೆ. ಅಲ್ಲಿ ಒಂದು ನನಗೆ ನೆನಪಿಗೆ ಬರ್ತದೆ, ಈ ಮನುಷ್ಯ ಹೇಗೆ ತನ್ನ ಮನುಷ್ಯನಲ್ಲಿದ್ದ ಆತ್ಮ ಹೇಗೆ ಹೋಗ್ತದೆ ಅಂತ ಕೇಳಿದರೆ, ವಾಸಾಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣಾನನ್ಯಾನಿ ಸಂಯಾತಿ ನವಾನಿ ದೇಹಿ. ಅಂದರೆ ಹೊಸ ಬಟ್ಟೆಯನ್ನು ನಾವು ಹಾಕ್ಕೊಳ್ಳುವಾಗ ಹಳೆ ಬಟ್ಟೆಯನ್ನು ಕಿತ್ತೊಗೆದಂತೆ ಅವನು ಒಂದು ದೇಹದಿಂದ ಬದಲಾಯಿಸ್ತಾನೆ. ಕೆಲವು ಜನರಿಗೆ ಅನಿಸ್ಬೋದು, ಹೌದು ವಯಸ್ಸಾದವನು ತೀರದಾಗ ಅವನು ಆ ಜೀರ್ಣವಾದ ಶರೀರವನ್ನು ಬಿಟ್ಟು ಹೋಗ್ತಾನೆ, ಅದರ ಮಧ್ಯದಲ್ಲಿ ಆಯುಷ್ಯ ಕಡಿಮೆ ಇದ್ದವರು ತೀರಿ ಹೋಗ್ತಾರೆ ಅಂತಂದ್ರೆ ಅದಕ್ಕೊಂದು ಬಹಳ ಚಂದ ಉದಾಹರಣೆ ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಅವನು ಒಂದು ಶ್ರೀಮಂತ, ಶ್ರೀಮಂತ ತನ್ನ ವೆಹಿಕಲ್ ಅನ್ನು ಬದಲು ಮಾಡ್ತಾನೆ. ಶ್ರೀಮಂತ ಅಂತಂದರೆ ಮಹಾ ಚೈತನ್ಯ ಅಂತ ಹೇಳೋದ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೇನೆ. ಇಲ್ಲಿ ತನ್ನ ವೆಹಿಕಲ್ ಅನ್ನು ಬದಲು ಮಾಡ್ತಾನೆ, ನಮಗದು ಹೊಸ ವೆಹಿಕಲ್, ಆದರೆ ಅವನಿಗೆ ಯಾಕೋ ಇದು ಬೇಡ ಅಂತ ಅನಿಸ್ತದೆ. ಆಗಿಂದಾಗ ಆ ವೆಹಿಕಲನ್ನು ಅವನು ಬದಲು ಮಾಡ್ತಾನೆ. ಇದಕ್ಕೆ ಮತ್ತೊಂದು ಏನು ಬರ್ತದೆ ಅಂದರೆ ಕರ್ಮ ಹೇಳುವಂಥದ್ದು ಹಿಂದಿನಿಂದ ಇರ್ತದೆ. ಪರಮಾತ್ಮನ ನಿಯಮದಲ್ಲಿ ಯಾವುದು ಇದು ತಪ್ಪು ಹೇಳುವಂಥದ್ದಿಲ್ಲ. ನಾವು ನೋಡ್ತಾ ಇರೋದು ಏನು ಅಂತ ಕೇಳಿದರೆ ಈ ಜನ್ಮದಲ್ಲಿ ಹುಟ್ಟಿಂದ ಈ ಜನ್ಮದಲ್ಲಿ ಸಾಯುವಷ್ಟು ಅಂತಂದರೆ ಈ ದೇಹ ತ್ಯಾಜ್ಯವಾಗುವುದು ಅಷ್ಟೇ ನೋಡ್ತೇವೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಒಂದ್ಸರಿ ಹೇಳುವಾಗ ಹೇಳ್ತಾನೆ, ನಿನಗೆ ಕೆಲವು ಜನ್ಮ ಅಥವಾ ಈ ಜನ್ಮ ಆಗಿರಬೇಕು, ಆದರೆ ನನಗೆ ಎಷ್ಟೋ ಜನ್ಮಗಳಾಯಿತು ಅಂತಂದರೆ ಪರಮಾತ್ಮನ ಅವತಾರ ಎತ್ತಿ ಬಂದೇ ಬರ್ತಾ ಇರ್ತಾನೆ. ಮತ್ತೊಂದು ಹೇಳ್ತಾನೆ, ಮನುಷ್ಯ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳಬೇಕು. ಇದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ವಿಶೇಷ, ಇದು ಪ್ರತಿಯೊಂದು ಮನುಷ್ಯನ ಆಧಾರ ಬರಲೇಬೇಕು. ಅದನ್ನು ಹೆಚ್ಚು ಪಕ್ಷ ದೇವರನ್ನು ಸ್ಮರಿಸ್ತಾ ಆ ರೀತಿಯಾಗಿ ಆ ಮುಖವಾಗಿ ಹೋದಾಗ ಜನನ ಮರಣಗಳ ಚಕ್ರದಿಂದ ಹೊರಬಂದು ತನ್ನ ಮೂಲ ಸ್ಥಾನವನ್ನು ಸೇರ್ತಾನೆ ಅಂತೇಳಿ ರಾಮಕೃಷ್ಣ ಪರಮಹಂಸ ಹೇಳದಂತೆ, ಉಪ್ಪಿನ ಬೊಂಬೆ ಸಮುದ್ರವಾದ ಆಳವನ್ನು ಅಳಿಲಿಕ್ಕೆ ಹೋಯ್ತಂತೆ, ಆದರೆ ಅದು

0: ಕರಗಿ ನೀರಾಗೋಯ್ತು, ಸಮುದ್ರದಲ್ಲಿ ಲೀನವಾಯಿತು ಅಂತ ಹೇಳೋದನ್ನು ಹೇಳ್ತಾರೆ. ಅದೇ ರೀತಿ ನಮ್ಮ ಮನುಷ್ಯನಿಗೆ ಏನು ಯಾವ ಬಾಕಿ ಪ್ರಾಣಿಗಳು ಕೊಡದು ಹೋದರೂ ಏನು ಮನುಷ್ಯನಿಗೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾನೆ. ಅದರಿಂದ ನಾವು ಪರಮಾತ್ಮನಲ್ಲಿ ಸ್ತುತಿಸುತ್ತಾ ಸಾಧನೆ ಬಯ್ಯುತ್ತಾ ಅವನಲ್ಲಿ ಲೀನ ಆಗುವಂತೆ.
1: ಶಿರಸಿಯ ಮಂಜುನಾಥ್ ಸುಬ್ರಾಯ ಹೆಗಡೆ ಅವರಿಂದ ಆಧ್ಯಾತ್ಮ ಕುರಿತು ಕೇಳಿದಿರಿ. ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಹುಡುಗರು ಚಿತ್ರದ ಗೀತೆ.

ಆರ್.ಪಿ. ಪಟ್ನಾಯಕ್ ಹಾಗೂ ಶ್ರೇಯಾ ಘೋಷಾಲ್ ಇವುಗಳ ಸ್ವರದಲ್ಲಿ ಹಾಡಿರುವಂತ ಚಪ್ಪಾಳೆ ಚಿತ್ತದ ಗೀತೆ. ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನಿರ್ದೇಶನ ನೀಡಿದ್ದಾರೆ ಗುರುಕಿರಣ್.

ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:15. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಪಾರ್ಲಿಮೆಂಟ್ ರಿವ್ಯೂ ಕೇಳಲಿರುವಿರಿ.

0: ಮುಂದಿನ ಭಾವಗೀತೆ ಬಣ್ಣದ ಚಿತ್ರ ಬರಕೊಂಡು ಬಂದ. ಹಾಡಿದ್ದಾರೆ ಕಸ್ತೂರಿ ಶಂಕರ್, ರಚನೆ ದೊಡ್ಡರಂಗೇಗೌಡ.
1: ಬಣ್ಣದ ಚಿತ್ರ ಬರ್ಕೊಂಡು ಬಂದ ಬಾನರ ಗೀತೆಯ, ಬಣ್ಣದ ಚಿತ್ರ ಬರ್ಕೊಂಡು ಬಂದ

ಮುಂದಿನ ಭಾವಗೀತೆ ಹಾಡಿದ್ದಾರೆ ವೃಂದಗಾನದಲ್ಲಿ. ಗೀತರಚನೆ ವಿ ರಮಾಕಾಂತ, ಸಂಗೀತ ನೀಡಿದ್ದಾರೆ ಶ್ರೀಕಾಂತ್ ಸೋಮಯಾಜಿ.

ಭಾವಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, ನಂತರ 9:00 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳಲಿರುವಿರಿ.

ಕುಮಾರ್ ಸಾನು ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಗುಪ್ತ ಚಿತ್ರದ ಗೀತೆ ಕೇಳಿದಿರಿ. ಈಗ ಕೇಳಿ ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿ ಡರ್ ಚಿತ್ರದ ಗೀತೆ.

ಹಿಂದಿ ಚಿತ್ರಗೀತೆಗಳನ್ನ ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 9:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿದೆ.

ಆಕಾಶವಾಣಿ ಬೆಂಗಳೂರು. ಸಮಯ 10 ಗಂಟೆ. ಈಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶಶಾಂಕ್ ಎಸ್ ಪುರಾಣಿಕ್ ಅವರ ಕೊಳಲು ವಾದನ. ಪಕ್ಕವಾದ್ಯದಲ್ಲಿ ವೈಲಿನ್ ವಿದ್ವಾನ್ ಮೈಸೂರು ಆರ್ದಯಾಕರ್, ಮೃದಂಗ ಎಂ ಗುರುರಾಜ್. ಶಶಾಂಕ್ ಎಸ್ ಪುರಾಣಿಕ್ ಅವರ ಕೊಳಲು ವಾದನದಲ್ಲಿ ಮೊದಲಿಗೆ ಅಂಬಾ ಕಾಮಾಕ್ಷಿ, ಭೈರವಿರಾಗ ಮಿಶ್ರ ಛಾಪುತಾಳದಲ್ಲಿ ಶ್ಯಾಮಶಾಸ್ತ್ರಿಗಳ ರಚನೆ.

ಶಶಾಂಕ ಎಸ್ ಪುರಾಣಿಕ್ ಅವರ ಕೊಳಲು ವಾದನದಲ್ಲಿ ಇನ್ನು ಮುಂದೆ ಮುತ್ತಸ್ವಾಮಿ ದೀಕ್ಷಿತರ ಕೃತಿ ಪರಂಧಾಮವತಿ ಧರ್ಮವತಿ ರಾಗ ರೂಪತಾಳ.

ಇದುವರೆಗೆ ಶಶಾಂಕ್ ಎಸ್ ಪುರಾಣಿಕ್ ಅವರ ಕೊಳಲು ವಾದನವನ್ನು ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್, ವಿದ್ಮಾನ್ ಮೈಸೂರು ವರದಯಾಕರ್, ಮೃದಂಗ ಎಂ ಗುರುರಾಜ್. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ಆಕಾಶವಾಣಿ ಬೆಂಗಳೂರು. ಗೀತ ಚಂದ್ರಿಕೆ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಮರ್ಯಾದೆ ಮಹಲು ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಎಸ್ ಜಾನಕಿ ಗೀತೆ ಹಾಡಿದ್ದಾರೆ. ವಿಜಯ ನರಸಿಂಹ ಅವರ ಗೀತೆಗೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಗಗನದ ಸುಧೆ ಧಾರೆ ಧಾರೆ ನಗು ನಗು ತಲೆ ಬಾರೆ ಬಾರೆ ಆನಂದದ ಆಕಾಶದ ಚೆಲುವ ಗೆಲು